ನಿರ್ವಾಣ ತಂತ್ರದಲ್ಲಿ ಹೇಳುವಂತೆ ಸೃಷ್ಟಿಗೂ ಮೊದಲು ಬ್ರಹ್ಮ ವಿಷ್ಣು ಶಿವ ಇರಲಿಲ್ಲ. ಇದ್ದದ್ದು ಒಬ್ಬಳೇ ನಿರಾಕಾರ ಆದ್ಯಾಶಕ್ತಿ. ಅವಳೇ ತನ್ನ ಇಚ್ಛೆಯಿಂದ ಕೃಷ್ಣವರ್ಣದ ಕಾಳಿ ರೂಪ ತಾಳಿದಳು. ಆದ್ದರಿಂದ ಅವಳನ್ನು ಆದ್ಯಾಕಾಳಿ ಎನ್ನುತ್ತಾರೆ.

ಈ ಕಾಳಿ ಮಹಾವಿದ್ಯೆಯ ತತ್ವ ಏನು ಎನ್ನುವುದು ಚಿಂತನೀಯವಾದದ್ದು. ಕಾಳಿ ಎಂದರೆ ಕಾಲರೂಪಿಣಿ, ಈ ಕಾಲವನ್ನು ಆಳುವವಳು. ಅವಳು ಶವದ ಮೇಲೆ ನಿಂತಿರುತ್ತಾಳೆ. ಶವ ಎಂದರೆ ನಿರ್ವಿಕಾರ ಶಿವ, ಅದರ ಮೇಲೆ ನರ್ತಿಸುವ ಚೈತನ್ಯವೇ ಕಾಳಿ, ಅಂದರೆ ಜಡದ ಮೇಲೆ ಚೈತನ್ಯದ ಜಯ. ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಶಿವ ಎಂದರೆ ಶವ, ಅಂದರೆ ನಿಶ್ಚಲ ಪ್ರಜ್ಞೆ. ಕಾಳಿ ಎಂದರೆ ಚಲನಶೀಲ ಶಕ್ತಿ. ಶಕ್ತಿ ಶಿವನ ಎದೆಯ ಮೇಲೆ ನಿಂತಾಗಲೇ ಸೃಷ್ಟಿ ಸಾಧ್ಯ ಎಂಬ ಗಹನವಾದ ತತ್ವಶಾಸ್ತ್ರ ಇಲ್ಲಿ ಅಡಗಿದೆ. ದಶಮಹಾವಿದ್ಯೆಗಳಲ್ಲಿ ಕಾಳಿ ಜ್ಞಾನ ನೀಡಿ ಭಯ, ಮರಣ ಭಯವನ್ನು ಕಳೆಯುತ್ತಾಳೆ. ಉಳಿದ 9 ವಿದ್ಯೆಗಳು ಈ ಕಾಳಿಯಿಂದಲೇ ಬಂದವು ಎಂದು ತೋಡಲ ತಂತ್ರ ಹೇಳುತ್ತದೆ. ಮಹಾಕಾಲನ ತಾಂಡವದ ಲಾಸ್ಯ ಸ್ವರೂಪವೇ ಕಾಳಿ. ಕಾಳಿಕಾದೇವಿಯ ಕೈಯಲ್ಲಿರುವ ಖಡ್ಗ ಮಾಯೆ ಎನ್ನುವ ಪರದೆಯನ್ನು ಭೇದ ಮಾಡಿ ಆತ್ಮಜ್ಞಾನದ ಪ್ರಸಾದವನ್ನು ನೀಡುತ್ತಾಳೆ. ಶರೀರದಲ್ಲಿ ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿ ನೆಲೆಸಿ ಮಾನವನ ಸುಷುಪ್ತಿಯ ಅವಸ್ಥೆಯ ಮಹಾನಿದ್ರಾ ಸ್ವರೂಪಿಣಿಯೇ ಈ ಕಾಳಿ. ಅನೇಕ ಕಲ್ಪಗಳಲ್ಲಿ ಸೃಷ್ಟಿಯನ್ನು ಪ್ರಾರಂಭಿಸುವ ಬ್ರಹ್ಮದೇವನ ಶಿರಸ್ಸು ಕೆಳಗೆ ಉರುಳಬಾರದೆಂದು ಆ ಕಪಾಲವನ್ನು ಹಾರವನ್ನಾಗಿಸಿ ಅನೇಕ ಸೃಷ್ಟಿಗಳ ಸಂಕೇತವನ್ನು ತೋರುತ್ತಾ ಕೊನೆಗೆ ಈ ಸೃಷ್ಟಿಯೆಲ್ಲವೂ ಕಾಲಾತೀತವಾದ ತನ್ನಲ್ಲೇ ಲಯವಾಗುವುದು ಎಂದು ಹೇಳುವುದೇ ಕಾಳಿ ತತ್ವ. ಕಾಲಕ್ಕೆ ಅಧೀನರಾದವರು ನಾವು, ಕಾಲಕ್ಕೆ ಅತೀತಳಾದವಳು ಕಾಳಿ. ಅಧೀನತ್ವದಿಂದ ಅತೀತತ್ವಕ್ಕೆ ಕರೆದೊಯ್ಯುವ ಶಕ್ತಿಯೇ ಕಾಳಿ.

ಮಾರ್ಕಂಡೇಯ ಪುರಾಣದ ಇನ್ನೊಂದು ಪ್ರಸಂಗದಲ್ಲಿ ದಾರುಕಾಸುರನೆಂಬ ರಾಕ್ಷಸ ಬ್ರಹ್ಮನಿಂದ ಸ್ತ್ರೀಯಿಂದ ಮಾತ್ರ ಸಾವು ಎಂಬ ವರ ಪಡೆದು ಉಪಟಳ ನಡೆಸುತ್ತಿದ್ದಾಗ ಪಾರ್ವತಿ ಸ್ವತಃ ಶಿವನ ಕಂಠದೊಳಗಿಂದ ಕಾಳಿಯಾಗಿ ಪ್ರಕಟಗೊಂಡು ಅವನ ಇಡೀ ಸೇನೆಯನ್ನೇ ಸಂಹರಿಸಿದಳು ಎಂಬ ಕಥೆಯೂ ಪ್ರಚಲಿತವಿದೆ. ಈ ಪ್ರತಿಯೊಂದು ಕಥೆಯಲ್ಲೂ ಒಂದು ಸಾಮಾನ್ಯ ಎಳೆ ಕಾಣುತ್ತದೆ. ಎಷ್ಟೇ ಬಲಿಷ್ಠವಾದ ಅಧರ್ಮ, ಅಹಂಕಾರ, ದೌರ್ಜನ್ಯಗಳಿದ್ದರೂ ಕಾಲ ಮತ್ತು ಶಕ್ತಿ ಒಂದಾದಾಗ ಅವು ಸೋಲಲೇಬೇಕು ಎಂಬ ಆಶಾಭಾವ.

ಪ್ರಿಯ ಶ್ರೋತೃಗಳೇ, ಕಾಳಿ ತತ್ವ ನಮ್ಮ ದೈನಂದಿನ ಬದುಕಿಗೆ ಏನು ಹೇಳುತ್ತದೆ? ನಾವು ಪ್ರತಿದಿನ ಬದಲಾವಣೆಗಳನ್ನು ಎದುರಿಸುತ್ತೇವೆ. ಸಂಬಂಧಗಳ ಅಂತ್ಯ, ಕೆಲಸದ ನಷ್ಟ, ಆಪ್ತರ ಅಗಲುವಿಕೆ, ವಯಸ್ಸಾಗುವಿಕೆ, ಇವೆಲ್ಲವನ್ನೂ ನಾವು ಭಯದಿಂದ ನೋಡುತ್ತೇವೆ. ಏಕೆಂದರೆ ಬದಲಾವಣೆ ಎಂದರೆ ಒಂದು ಬಗೆಯ ಸಾವು ಎಂದೇ ನಮ್ಮ ಮನಸ್ಸು ಗ್ರಹಿಸುತ್ತದೆ. ಆದರೆ ಕಾಳಿ ನಮಗೆ ಕಲಿಸುವುದೇ ಇದನ್ನು. ಪ್ರತಿ ಅಂತ್ಯವೂ ಒಂದು ಹೊಸ ಆರಂಭಕ್ಕೆ ದಾರಿ ಎಂಬ ಸತ್ಯವನ್ನು ಒಪ್ಪಿಕೊಂಡಾಗ ಮಾತ್ರ ನಿಜವಾದ ಆಂತರಿಕ ಶಾಂತಿ ಸಾಧ್ಯ. ಹಳೆಯ ಅಭ್ಯಾಸಗಳನ್ನು, ಋಣಾತ್ಮಕ ಯೋಚನೆಗಳನ್ನು, ಅಹಂಕಾರವನ್ನು ಸಾಯಿಸಿಬಿಟ್ಟಾಗಲೇ ಹೊಸ ಬೆಳವಣಿಗೆಗೆ ಜಾಗ ದೊರೆಯುತ್ತದೆ. ಇದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಅಹಂ ಮರಣ ಎನ್ನುತ್ತಾರೆ. ಇನ್ನೊಂದು ಮುಖ್ಯ ಆಯಾಮ ಎಂದರೆ ಕಾಳಿ ತತ್ವ ನಮಗೆ ಕಲಿಸುವ ಸಮಯ ಪ್ರಜ್ಞೆ. ಪ್ರತಿ ಕ್ಷಣವೂ ಅಮೂಲ್ಯ, ಅದು ಮತ್ತೆ ಬರುವುದಿಲ್ಲ ಎಂಬ ಅರಿವು ನಮ್ಮನ್ನು ಆಲಸ್ಯದಿಂದ, ಸತ್ಕಾರ್ಯಗಳ ಮುಂದೂಡುವಿಕೆಯಿಂದ ಹೊರತರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಕಳೆಯುವ ಸಮಯ, ಆಪ್ತರೊಂದಿಗೆ

0: ಬಗೆಗಿನ ಮಾತುಕತೆ, ಸ್ವಂತದ ಆರೋಗ್ಯದ ಕಾಳಜಿ ಇವನ್ನೆಲ್ಲ ನಾಳೆ ಮಾಡೋಣ ಎಂದು ಮುಂದೂಡುವ ಬದಲು ಇಂದೇ ಈ ಕ್ಷಣದಲ್ಲೇ ಮಾಡುವ ಎಚ್ಚರವನ್ನು ಕಾಳಿತತ್ವ ನೀಡುತ್ತದೆ. ರಾತ್ರಿ ಮಲಗುವ ಮುನ್ನ ದಿನದ ಆತಂಕಗಳನ್ನು ಬಿಟ್ಟುಕೊಡುವ, ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಬದುಕುವ ಅಭ್ಯಾಸವೇ ಕಾಳಿದೇವಿಗೆ ನಾವು ಸಲ್ಲಿಸುವ ನಿಜವಾದ ಪೂಜೆ. ನವರಾತ್ರಿಯ ಈ ಪುಣ್ಯ ದಿನಗಳಲ್ಲಿ ಮನೆಯ ಒಂದು ಮೂಲೆಯನ್ನು, ಮನಸ್ಸಿನ ಒಂದು ಕಪ್ಪು ಮೂಲೆಯನ್ನು ಸ್ವಚ್ಛಗೊಳಿಸುವ ಸಂಕಲ್ಪ ಮಾಡುವುದು ಒಂದು ಸುಂದರ ಆಚರಣೆಯಾಗಬಲ್ಲುದು. ಭಯವನ್ನು ಎದುರಿಸುವ ಅನಿವಾರ್ಯತೆಯನ್ನು ಸ್ವೀಕರಿಸುವ ಮತ್ತು ಆ ಸ್ವೀಕಾರದಿಂದಲೇ ಸ್ವಾತಂತ್ರ್ಯವನ್ನು ಪಡೆಯುವ ಕಲೆಯನ್ನು ಕಾಳಿ ಮಾತೆ ನಮಗೆ ಕಲಿಸುತ್ತಾಳೆ. ಕೇಳುಗರೆ, ಮುಂದಿನ ಕಂತಿನಲ್ಲಿ ಕತ್ತಲಲ್ಲಿ ಬೆಳಕು ತೋರುವ ತಾರಾದೇವಿಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ 10:30 ಸುನಾರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಈ ಕಾರ್ಯಕ್ರಮದ ಮೊದಲ ಗೀತೆಯನ್ನು ಹಾಡಿದ್ದಾರೆ ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್. ಪ್ಯಾರ್ ಕಾ ಮೌಜಮ್ ಚಿತ್ರದ ಗೀತೆ, ಮಜ್ರು ಅವರ ಗೀತರಚನೆ, ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ತ್ರಿಶೂಲ್ ಚಿತ್ರದ ಈ ಗೀತೆಯೊಂದಿಗೆ ಸುನಾರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 10:59:40. ನಮ್ಮ ಮುಂದಿನ ಕಾರ್ಯಕ್ರಮ ಪೋಸ್ಟ್ ಬಾಕ್ಸ್ ನಂಬರ್ 111, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಡೆಯಲಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದಿಂದ ಪ್ರೇರಿತ 2047 ವಿಕಸಿತ ಭಾರತದ ಗುರಿ ಸಾಧನೆಗೆ ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಕೇಂದ್ರ ಸರ್ಕಾರ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಉಮ್ಮೀದ್ ಕಾಯ್ದೆ ಎಂದು ಮರುನಾಮಕರಣಗೊಳಿಸಲಾಗಿದೆ. ನೂತನ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡಿದ್ದ ನಿಬಂಧನೆಯನ್ನು ತೆಗೆದುಹಾಕಿದೆ. ವಕ್ಫ್ ಮಂಡಳಿ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿಗೆ ಉಮ್ಮೀದ್ ಕಾಯ್ದೆ ಅವಕಾಶ ಕಲ್ಪಿಸಿದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ಬೆಳಗಾವಿಯ ಡಾ ನಾಸು ಹರಡೀಕರ್ ಸೇವಾದಳದ ರಾಷ್ಟೀಯ ಅಕಾಡೆಮಿಯಲ್ಲಿ 2 ಪವಾಡ ರಹಸ್ಯ ಬಯಲು ಶಿಬಿರ ಆಯೋಜಿಸಿದೆ. ಬೆಳಗಾವಿ ವಿಭಾಗದ 10 ಶೈಕ್ಷಣಿಕ ಜಿಲ್ಲೆಗಳಿಂದ 120 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮೂಢನಂಬಿಕೆಗಳ ನಿರ್ಮೂಲನೆಗೆ ಜನಜಾಗೃತಿ ಮೂಡಿಸಲಿದ್ದಾರೆ ಎಂದು ಶಿಬಿರದ ನಿರ್ದೇಶಕ ಡಾ ಹುಲಿಕಲ್ ನಟರಾಜ್ ತಿಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪವಾಡ ರಹಸ್ಯ ಬಯಲು ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು.
1: ಮಕ್ಕಳಂಗ ಕ್ಯಾರಿ ಆಗ್ತಾರ, ಯಾಕಂದ್ರೆ ಸಣ್ಣ ಏನ್ ಕಲಿತಾರ ಅದನ್ನ ಅವ್ರ ಹಂಗೆ ಮುಂದುವರಿಸ್ತಾರ. ನಾವ್ ಮಾಡಿದ ತಪ್ಪನ್ನ ಇವತ್ತು ಸಮಾಜ ಬಹುಸ್ತಾ ಇದೆ. ಇಂತ ಕಾರ್ಯಕ್ರಮ ಮೂಲಕ, ಸಂವಾದ ಮೂಲಕ ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವೊಂದು ಪ್ರಯೋಗ ಮಾಡ್ತಾ ಇದೀವಿ. ಅದಕ್ಕಾಗಿ ಇದು ಕಷ್ಟದ ಕೆಲಸ, ಅದು ಕೂಡ ನಾವಿನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ನೇತೃತ್ವನ ನೀವೆಲ್ಲ ವಹಿಸಿ ಜಿಲ್ಲೆ ಪರಿವರ್ತನೆ ಮಾಡ್ಲಿಕ್ಕೆ ನೀವು ಬಂದಂತವ್ರು ಇಷ್ಟ ಆದ್ರೆ ಡೆಡಿಕೇಟ್ ಆಗಿ ವರ್ಕ್ ಮಾಡಿದ್ರೆ ಸಮಾಜದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಮೇಲಿನ ಮೇಲೆ ಕಾರ್ಯಕ್ರಮ ಇಡೋಣ, ಇಲ್ಲಿ 3 ತಿಂಗಳು ಒಂದ್ಸಲ ಇಟ್ಟರೆ ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜ ಹಂಗೆ ಕ್ಯಾರಿ ಮಾಡ್ತದೆ, ಅದೆಲ್ಲ ಒಂದ್ ಕಡೆ ಡಿಸ್ಕನೆಕ್ಟ್ ಇವತ್ತು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ನಾವು ಮುಂದಿನ ಡಿಸೆಂಬರ್ನಲ್ಲಿ ವಿಜ್ಞಾನ ಪರಿಷತ್ ಸಭೆಯನ್ನ ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ. ಹೆಚ್ಚು ಶಾಲಾ ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸಿದ್ರೆ ಅದು ಅನುಕೂಲ ಆಗ್ತದೆ.
0: ರಾಜ್ಯದ ವನ್ಯಜೀವಿ ಸಫಾರಿಗಳಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನು ಸಂಪೂರ್ಣ ನಿರ್ಬಂಧಿಸಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ವನ್ಯಜೀವಿ ಕ್ಷೇಮಪಾಲಕ ಕುಮಾರ್ ಪುಷ್ಕರ್ ಆದೇಶಿಸಿದ್ದಾರೆ. ಜ್ಞಾನಪೀಠ ಪುರಸ್ಕೃತ ಡಾ ಕೋಟಾ ಶಿವರಾಮ ಕಾರಂತರ 123 ಜಯಂತ್ಯುತ್ಸವದಲ್ಲಿ ವೈದೇಹಿ ಕಾವ್ಯನಾಮದ ಸಾಹಿತಿ ಜಾನಕಿ ಶ್ರೀನಿವಾಸಮೂರ್ತಿ ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಕಾರಂತ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ರಾಮನಗರದಲ್ಲಿ ಗೃಹರಕ್ಷಕರ ಜಿಲ್ಲಾ ಮಟ್ಟದ 2 ಕ್ರೀಡಾಕೂಟ ಚನ್ನಪಟ್ಟಣದ ಜಿಲ್ಲಾ ಪೊಲೀಸ್ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಜರುಗಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಸಮಯ ಆಗಿದೆ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ವನಿತಾ ವಿಹಾರ.

0: ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ. ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. ಕೇಳಿ ಕಾರ್ಯಕ್ರಮ ವನಿತಾ ವಿಹಾರ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಕನಸನ್ನ ಕಾಣೋದು ಸುಲಭ, ಆದರೆ ಆ ಕನಸನ್ನ ಗುರಿಯಾಗಿಟ್ಕೊಂಡು ಹಲವು ಸವಾಲುಗಳನ್ನು ಮೆಟ್ಟಿ ನಿಂತು ಮುನ್ನಡೆಯೋದು ನಿಜವಾದ ಸಾಧನೆ ಅಂತ ಹೇಳ್ಬೋದು. ವೃತ್ತಿ ಜೀವನದ ಆರಂಭದಲ್ಲಿಯೇ ಹಾಸ್ಪಿಟಾಲಿಟಿ, ಕಾರ್ಪೊರೇಟ್ ಟ್ರಾವೆಲ್, ಹಣಕಾಸು ಸೇವೆಗಳು, ಆನ್ಲೈನ್ ಶಿಕ್ಷಣ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಅನುಭವವನ್ನು ವಿಸ್ತರಿಸಿಕೊಂಡು ಇವತ್ತು ಹೈನುಗಾರಿಕೆ ಕ್ಷೇತ್ರದಲ್ಲಿ ಉದ್ಯಮಿಯಾಗಿ ತಮ್ಮದೇ ಛಾಪು ಮೂಡಿಸಿರುವವರು ಶ್ವೇತಾ ರವೀಂದ್ರನಾಥ್ ಅವರು. ವಿವಿಧ ಕ್ಷೇತ್ರಗಳಲ್ಲಿ ಗಳಿಸಿದ ಅನುಭವವನ್ನು ಉದ್ಯಮಶೀಲತೆಯೊಂದಿಗೆ ಬೆಸೆದು ಬೆಳವಣಿಗೆ, ನಾವೀನ್ಯತೆ, ಸುಸ್ಥಿರತೆಯತ್ತ ಹೆಜ್ಜೆ ಹಾಕ್ತಾ ಇರೋ ಶ್ವೇತಾ ಅವರು ಬ್ರ್ಯಾಂಡ್ ಕನ್ಸಲ್ಟೆಂಟ್ ಆಗಿಯೂ ಪರಿಣಿತಿಯನ್ನು ಹೊಂದಿದ್ದಾರೆ. ಅವರ ಜರ್ನಿಯನ್ನ ಇವತ್ತಿನ ವನಿತಾ ವಿಹಾರದಲ್ಲಿ ತಿಳ್ಕೊಳ್ಳೋಣ. ಶ್ವೇತಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಮೊದಲ ಪ್ರಶ್ನೆ ಏನು ಅಂದ್ರೆ, ಈಗ ನಿಮ್ಮ ವೃತ್ತಿ ಪಯಣವನ್ನ ನೀವು ನಮ್ಮ ಶ್ರೋತೃಗಳಿಗೆ ವಿವರಿಸಬಹುದಾ?
1: ಖಂಡಿತ. ಸೊ ಎಲ್ಲಿಂದ ಶುರು ಮಾಡ್ಲಿ?
0: ನಿಮ್ಮ ಬಾಲ್ಯದಿಂದಲೇ ಶುರು ಮಾಡಿ.
1: ನಮ್ ತಂದೆ ತಾಯಿ ನಮ್ನ ಹೆಂಗೆ ಬೆಳೆಸಿದ್ದಾರೆ ಅಂದ್ರೆ ಗಂಡು ಹುಡುಗರ ತರ ಬೆಳೆಸಿದ್ದಾರೆ. ಯಾವಾಗ್ಲೂ ಅಷ್ಟೇ, ಒಂಥರ ಹೆಣ್ಮಕ್ಳು ತಂದೆಗೆ ತುಂಬಾ ಹತ್ರ ಇರ್ತಾರೆ ಅನ್ನೋದು ಒಂದಿದೆ.

0: ಆಫ್ ಕೋರ್ಸ್ ವಿ ವರ್ ವೆರಿ ಕ್ಲೋಸ್ ಟು ಅವರ್ ಫಾದರ್, ಬಟ್ ನಮ್ಮನ್ನ ಎಲ್ಲದರಲ್ಲೂ ಮುಂದೆ ಬಿಟ್ಟು ತುಂಬ ಧೈರ್ಯವಾಗಿ ನಮ್ಮನ್ನ ಬೆಳೆಸಿದ್ದಾರೆ. ಆ್ಯಂಡ್ ಐ ಥಿಂಕ್ ಐ ಸ್ಟ್ರಾಂಗ್ಲಿ ಫೀಲ್ ದಟ್ ದಟ್ ವಾಸ್ ಒನ್ ರೀಸನ್ ನಾವು ಇಷ್ಟು ಮುಂದುವರಿಯೋಕ್ಕೆ ನಮ್ಮ ಕೆರಿಯರಲ್ಲಿ ಇಷ್ಟು ಧೈರ್ಯ ಮಾಡಿ ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ನಂಗೆ ಮಾಡೋಕ್ಕಾಗಿದ್ದು ಅದರಿಂದಾನೆ. ಇವತ್ತು ನಾನಿರೋ ಪ್ರೊಫೆಷನ್ ಆರ್ ನನ್ನ ಪ್ರೊಫೆಷನಲ್ ಲೈಫ್ ಏನಿದೆ, ಐ ವಾಸ್ ಏಬಲ್ ಟು ಚೂಸ್ ಇಟ್ ಸಿಂಪ್ಲಿ ಬಿಕಾಸ್ ಇಟ್, ನಿಮ್ಗೆ ಗೊತ್ತಲ್ವಾ, ಡೈರಿ ಸೆಕ್ಟರ್ ಇಸ್ ವೆರಿ ಚಾಲೆಂಜಿಂಗ್, ಇಟ್ಸ್ ನಾಟ್ ಈಸಿ, ಅದು ಸ್ಪೆಷಲಿ ಫಾರ್ ವಿಮೆನ್. ಸೊ ಅಷ್ಟು ಇದ್ಕೊಂಡು ನಾವು ಧೈರ್ಯವಾಗಿ ಬಂದಿದ್ದೀವಿ ಅಂದರೆ ಲಾಟ್ ಆಫ್ ಕ್ರೆಡಿಟ್ ಗೋಸ್ ಟು ಮೈ ಪೇರೆಂಟ್ಸ್ ಫಾರ್ ಆರ್ ಅಪ್ಬ್ರಿಂಗಿಂಗ್ ಆ್ಯಂಡ್ ದಟ್ಸ್ ಹೌ ಮೈ ಚೈಲ್ಡ್ಹುಡ್ ವಾಸ್. ಆ್ಯಂಡ್ ಅಪ್ಪ ಅಮ್ಮ ಇಬ್ಬರು ದೇ ವರ್ ಆಲ್ಸೋ ವೆರಿ ಎಂಟರ್ಪ್ರೈಸಿಂಗ್ ಆ್ಯಂಡ್ ಬೋತ್ ಆಫ್ ದೆಮ್ ವರ್ ವರ್ಕಿಂಗ್. ಸೊ ವಿವ್ ಸೀನ್ ದೆಮ್ ವರ್ಕ್ ಆ್ಯಂಡ್ ಅದು ನಮ್ಮಲ್ಲಿದೆ, ನಾವು ಕೆಲಸ ಮಾಡಬೇಕು, ಯಾವಾಗಲೂ ಕಲಿಬೇಕು ಅನ್ನೋದು ಒಂದು ಇದೆ.
1: ನಿಮ್ಮ ವೃತ್ತಿ ಜೀವನದಲ್ಲಿ ಒಂದೇ ಕ್ಷೇತ್ರವನ್ನು ಆಯ್ಕೆ ಮಾಡೋದಕ್ಕಿಂತ ಬದಲಾಗಿ ನೀವು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋ
0: ಅವಕಾಶ ಸಿಕ್ಕಿದೆ
1: ಮತ್ತೆ ಅದನ್ನು ನೀವು ಚೂಸ್ ಮಾಡಿದ್ದೀರಾ.
0: ಹೌದು.
1: ಸೊ ಅದರ ಬಗ್ಗೆ ಹೇಳ್ತೀರಾ?
0: ಸೊ ಆಕ್ಚುಲಿ ಹೆಂಗೆ ಹೇಳಬೇಕು ಅಂದರೆ ಯಾವುದು ಪ್ಲ್ಯಾನ್ ಆಗಿ ಬರಲಿಲ್ಲ. ನಾನು ನನ್ನ ಕಾಲೇಜ್ ಮುಗಿಸಿ ಅಂದರೆ ಎಮ್ ಬಿ ಎ ಮುಗಿಸಿದ ಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ ಕೆಲಸ ಸಿಕ್ತು. ತುಂಬ ಕಲಿತೆ, ತುಂಬ ಕಷ್ಟ ಇತ್ತು, ಇಟ್ ವಾಸ್ ವೆರಿ ಚಾಲೆಂಜಿಂಗ್, ಬಟ್ ಅದು ಹೇಳ್ತಾರಲ್ವಾ ನಾವು ತುಂಬ ಕಷ್ಟಪಟ್ಟು ಏನಾರು ಕಲಿತ್ರೆ ವಿ ಲರ್ನ್ ಅ ಲಾಟ್ ಅಂತ. ಸೊ ಅಲ್ಲಿ ಆ ಜರ್ನಿ ನಾನು ತುಂಬ ಕಲಿತೆ, ಐ ಲರ್ನ್ ಅ ಲಾಟ್ ಇನ್ ದ್ಯಾಟ್. ಬಟ್ ದೆನ್ ಐ ಗಾಟ್ ಮ್ಯಾರಿಡ್ ಆ್ಯಂಡ್ ನನಗೆ ಮಗು ಆಯಿತು ಎಟ್ ಅ ವೆರಿ ಅರ್ಲಿ ಏಜ್, ಆ್ಯಂಡ್ ಹೋಟೆಲ್ ಇಂಡಸ್ಟ್ರಿನಲ್ಲಿ ಟೈಮ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್, ಆ್ಯಂಡ್ ನಮ್ಮ ತಂದೆ ಹೆಲ್ತ್ ಕೂಡ ತುಂಬ ಡಿಟೀರಿಯೋರೇಟ್ ಆಗ್ತಾ ಇತ್ತು. ಹಾಗಾಗಿ ಐ ಹ್ಯಾಡ್ ಟು ಕಮ್ ಔಟ್ ಆಫ್ ದ್ಯಾಟ್, ಐ ಕುಡಂಟ್ ಕಂಟಿನ್ಯೂ ಇನ್ ದ್ಯಾಟ್. ಗಿವನ್ ಅ ಚಾಯ್ಸ್ ಐ ವಿಲ್ ರನ್ ಬ್ಯಾಕ್ ಟು ದಟ್ ಇಂಡಸ್ಟ್ರಿ, ಬಟ್ ಐ ಹ್ಯಾಡ್ ಟು ಕಮ್ ಔಟ್ ಆಫ್ ದ್ಯಾಟ್. ಆ್ಯಂಡ್ ನಾನು ಕಾರ್ಪೊರೇಟಲ್ಲಿ ಐ ವರ್ಕ್ ಫಾರ್ 2 ಇಯರ್ಸ್, ಅದಾದಮೇಲೆ ಅಲ್ಲಿಂದ ಶುರುವಾಗಿರೋದು ನನ್ನ ಓನ್ ಫ್ರೀಲ್ಯಾನ್ಸಿಂಗ್ ಆಗಲಿ ಅಥವಾ ನನ್ನ ಆಂಟರ್ಪ್ರಿನರ್ ಜರ್ನಿ. ಐ ವಾಸ್ ಡೂಯಿಂಗ್ ಡಿ ಎಸ್ ಎ ಫಾರ್ ICICI ಬ್ಯಾಂಕ್, ಅದರಲ್ಲೂ ಕೂಡ ವೆರಿ ಐ ವಾಸ್ ದ ಓನ್ಲಿ ವುಮೆನ್ ಇನ್ ಆಲ್ ದ ಡಿ ಎಸ್ ಎಸ್ ಪ್ರೆಸೆಂಟ್ ಇನ್ ಬ್ಯಾಂಗ್ಳೂರ್ ಅಟ್ ದಟ್ ಟೈಮ್. ಐ ವಾಸ್ ದ ಓನ್ಲಿ ವುಮೆನ್ ರನ್ನಿಂಗ್ ಅ ಡಿ ಎಸ್ ಎ. ಸೊ ದಟ್ ವಾಸ್ ಆಲ್ಸೋ ವೆರಿ ಎಕ್ಸೈಟಿಂಗ್.
1: ಮಕ್ಕಳ ತರ ಬೆಳೆಸಿದ್ದು ಹೆಲ್ಪ್ ಆಯ್ತು,
0: ಖಂಡಿತ ಹೆಲ್ಪ್ ಆಯ್ತು. ಐ ಮೀನ್ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್, ಎವ್ರಿ ಜರ್ನಿ ನಮ್ಗೆ ಅದು ಯು ನೋ ಇಟ್ ಶೋಸ್ ಅಂತ. ಆ್ಯಂಡ್ ಆ ಪ್ರೊಫೆಷನ್ ಕೂಡ ನಾನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ದೆನ್ ಐ ಹ್ಯಾಡ್ ಟು ಮೂವ್ ಟು ಹೈದರಾಬಾದ್ ಬಿಕಾಸ್ ನನ್ನ ಹಸ್ಬೆಂಡ್ ವರ್ಕ್ ವೈಸ್ ಇಟ್ ವಾಸ್ ಡಿಮ್ಯಾಂಡಿಂಗ್, ಅವರು ಹಿ ವಾಸ್ ಗ್ರೋಯಿಂಗ್ ಇನ್ ಹಿಸ್ ಕೆರಿಯರ್ ಆ್ಯಂಡ್ ವಿ ಡಿಸೈಡೆಡ್ ಯಾರು ಒಬ್ರು ಬೆಳೀಲಿ ಅಂತ. ಸೊ ಐ ವೆಂಟ್ ಅಲಾಂಗ್ ವಿತ್ ಹಿಮ್. ಅಲ್ಲೂ ನನಗೆ ಸುಮ್ಮನೆ ಕೂರೋಕ್ಕಾಗಲಿಲ್ಲ, ಫ್ಯಾಷನ್ ಟೆಕ್ನಾಲಜಿ ಕಾಲೇಜ್ ಇದೆ, ಅವ್ರಿಗೆ ಐ ಯೂಸ್ ಟು ಡೂ ವಿಡಿಯೋ ಶೂಟ್ಸ್ ಅಂದರೆ ಐ ವಾಸ್ ದಿಯರ್ ಫೇಸ್ ಯು ನೋ ದ ಬ್ರ್ಯಾಂಡ್ ಫೇಸ್ ಫಾರ್ ಪ್ರಮೋಟಿಂಗ್ ದಿಯರ್ ಆನ್ಲೈನ್ ಕೋರ್ಸಸ್. ಸೊ ಅದು ಮಾಡಿದೆ, ದಟ್ ವಾಸ್ ಆಲ್ಸೋ ವೆರಿ ಎಕ್ಸೈಟಿಂಗ್. ಫ್ಯಾಬ್ರಿಕ್ ಮತ್ತು ಫ್ಯಾಷನ್ ಟೆಕ್ನಾಲಜಿನಲ್ಲಿ ಏನು ಅದ್ರದ್ದು ಗಮನೇ ಇರಲಿಲ್ಲ ನಂಗೆ ಆ್ಯಕ್ಚುಲಿ, ಬಟ್ ಇಟ್ ವಾಸ್ ನೈಸ್.
1: ಅದೇ ನೋಡಿದ್ರೆ ಹಂಗೆ ಅನ್ನಿಸ್ತು, ಲೈಕ್ ಶಿ ಡಸಂಟ್ ಫಿಟ್ ಟು ಒನ್ ಸೆಕ್ಟರ್ ಅಂತ.
0: I enjoy whatever I do and it was very exciting. Nange learn while you work is something which I really enjoy. So hangagi dhairyavagi elladukku munnuktini. Then we came back to Bangalore. I had my second child. I have 2 boys. Avaga, to be very honest, I got that time to sit and think, now yen tinta idivi, yen maartta idivi, you know, there's so much of adulteration in the food and now yen consume maartta idivo, everything is adulterated and makkalu

0: ಪ್ಯಾಷನ್ ಟೆಕ್ನಾಲಜಿನಲ್ಲಿ. ಏನು ಅದ್ರದ್ದು ಗಮನೇ ಇರ್ಲಿಲ್ಲ ನಂಗೆ ಆಕ್ಚುಲಿ, ಬಟ್ ಇಟ್ ವಾಸ್ ನೈಸ್.
1: ನೋಡಿದ್ರೆ ಹಂಗೆ ಅನ್ನಿಸ್ತು ಲೈಕ್ ಶಿ ಡಸಂಟ್ ಫಿಟ್ ಟು ಒನ್ ಸೆಕ್ಟರ್, ಶಿ ಫಿಟ್ಸ್ ಇನ್ ಆಲ್ ಅಂತ.
0: ಐ ಎಂಜಾಯ್ ವಾಟ್ ಎವರ್ ಐ ಡೂ ಅಂಡ್ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ನನಗೆ. ಲರ್ನ್ ವೈಲ್ ಯು ವರ್ಕ್ ಇಸ್ ಸಮಥಿಂಗ್ ವಿಚ್ ಐ ರಿಯಲಿ ಎಂಜಾಯ್. ಸೊ ಹಂಗಾಗಿ ಧೈರ್ಯವಾಗಿ ಎಲ್ಲದಕ್ಕೂ ಮುನ್ನುಗ್ತೀನಿ. ದೆನ್ ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಐ ಹ್ಯಾಡ್ ಮೈ ಸೆಕೆಂಡ್ ಚೈಲ್ಡ್, ಐ ಹ್ಯಾವ್ ಟೂ ಬಾಯ್ಸ್. ಅವಾಗ ಟು ಬಿ ವೆರಿ ಆನೆಸ್ಟ್ ಐ ಗಾಟ್ ದಟ್ ಟೈಮ್ ಟು ಸಿಟ್ ಅಂಡ್ ಥಿಂಕ್ ನಾವು ಏನು ತಿಂತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯು ನೋ ದೇರ್ ಸೋ ಮಚ್ ಆಫ್ ಅಡಲ್ಟ್ರೇಷನ್ ಇನ್ ದ ಫುಡ್ ಅಂಡ್ ನಾವು ಏನು ಕನ್ಸ್ಯೂಮ್ ಮಾಡ್ತಾ ಇದೀವೋ ಎವ್ರಿಥಿಂಗ್ ಇಸ್ ಅಡಲ್ಟ್ರೇಟೆಡ್ ಅಂಡ್ ಮಕ್ಳಿಗೆ ನಾವು ಏನು ಕೊಡ್ತಾ ಇದ್ದೀವಿ. ದೆನ್ ನನ್ನ ಹಸ್ಬೆಂಡು ಯಾವಾಗಲೂ ಹೇಳೋರು ಲೈಕ್ ಇಷ್ಟು ದುಡಿತಾ ಇದ್ದೀವಿ ಬಟ್ ನಾವು ತಿಂತಾ ಇರೋದೇ ಸರಿ ಇಲ್ಲ, ಯುನೋ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಅಂಡ್ ಐಸಿರಿ ಫಾರ್ಮ್ಸ್ ಅಲ್ಲಿಂದ ಹುಟ್ಟು.
1: ಓಕೆ, ಸ್ಟಾರ್ಟ್ ಮಾಡಿರೋದು ನೀವು ಹಾಸ್ಪಿಟಾಲಿಟಿ ಸೆಕ್ಟರ್ ಇಂದ.
0: ಕರೆಕ್ಟ್.
1: ಸೊ ಈಗ ನೀವಿರೋ ಪೊಸಿಷನ್ಗೆ ಅಲ್ಲಿಂದ ನೀವೇನಾದ್ರೂ ಕಲ್ತ್ಕೊಂಡು ಬಂದಿರೋದು ಲೆಸನ್ ಹೆಲ್ಪ್ ಆಗ್ತಿದೆಯಾ?
0: ಖಂಡಿತ, ಅಬ್ಸಲ್ಯೂಟ್ಲಿ. ಐ ಥಿಂಕ್ ನಾನು ಮತ್ತೆ ನನ್ನ ಪಾರ್ಟ್ನರ್ ದಿವ್ಯಾ ವೆಂಕಟೇಶ್ ಅಂತ, ವಿ ಆರ್ ದ ಟೂ ಕೋ ಫೌಂಡರ್ಸ್ ಆಫ್, ಬಟ್ ವಿ ಆರ್ ಅ ಬಿಗ್ ಟೀಮ್ ನೌ. ಅಂಡ್ ಐ ಫೀಲ್ ದಟ್ ಅಟ್ ಎವ್ರಿ ಸ್ಟೇಜ್ ಐ ಇಂಪ್ಲಿಮೆಂಟ್ ವಾಟ್ ಐವ್ ಲರ್ನ್ ಓವರ್ ದೀಸ್ ಇಯರ್ಸ್. ಸ್ಮಾಲ್ ಸ್ಮಾಲ್ ಥಿಂಗ್ಸ್, ನನ್ನ ಬಾಸ್ಗಳು ದೇ ವರ್ ಸೋ ಪರ್ಟಿಕ್ಯುಲರ್ ಅಬೌಟ್ ನಾವು ಹೆಂಗೆ ಏನು ಒನ್ ಡೇ ನಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾವು ಆಚೆ ಸೇಲ್ಸ್ ಹೋಗ್ತಾ ಇದ್ವಿ, ನಾವು ಆಚೆ ಸೇಲ್ಸ್ ಇಂದ ಬಂದು ಸೇಲ್ಸ್ ಲಾಜಿಕ್ಸ್ ಅಂತ ವಿ ಯೂಸ್ ಟು ಎಂಟರ್ ಸಮ್ ಡೀಟೇಲ್ಸ್ ಇನ್ ಟು ದ ಸಿಸ್ಟಮ್. ಅವತ್ತು ಬೇಜಾರಾಗೋದು, ಸುಸ್ತಾಗಿ ಬಂದು ಎಂಟರ್ ಮಾಡ್ಬೇಕಲ್ಲ ಅಂತ, ಬಟ್ ನಂಗೆ ಅದ್ರದ್ದು ಇಂಪಾರ್ಟೆನ್ಸ್ ಇವತ್ತು ಗೊತ್ತು. ಅಂಡ್ ಐ ಆಮ್ ಸೋ ಪರ್ಟಿಕ್ಯುಲರ್ ಅಬೌಟ್ ಹೌ ಐ ರೆಕಾರ್ಡ್ ವಾಟ್ ಎವರ್ ವರ್ಕ್ ವಿ ಡೂ, ಆರ್ ಹೌ ದ ಟೀಮ್ ಮೀಟಿಂಗ್ಸ್ ಅಲ್ಲಿ ಹೆಂಗೆ ದೇ ಮೇಕ್ ನೋಟ್ ಆಫ್ ವಾಟ್ ಎವರ್ ವಿ ಡೂ ಸೊ ದಟ್ ದೇ ಡೋಂಟ್ ಮಿಸ್ ಔಟ್ ಆನ್ ಎನಿಥಿಂಗ್. ಖಂಡಿತ ವಾಟ್ ಎವರ್ ವಿ ಡೂ ಇನ್ ಲೈಫ್, ಕೆಲಸ ಒಂದೇ ಅಲ್ಲ, ನಾವು ಏನ್ ಮಾಡಿದ್ರು ದಟ್ ವಿಲ್ ಹೆಲ್ಪ್ ಅಸ್ ಸಮ್ವೇರ್ ಇನ್ ಫ್ಯೂಚರ್ ಅಂತ ಐ ಬಿಲೀವ್ ಇನ್ ದಟ್ ಪರ್ಸನಲಿ.
1: ಶ್ವೇತಾ ಅವರೇ, ಲೈಕ್ ಮಾರ್ಕೆಟಿಂಗ್ ಅನುಭವನು ನಿಮ್ಗಿದೆ ಅಂಡ್ ನೀವು ಹೇಳಿದ್ರಲ್ಲ ಹಾಸ್ಪಿಟಾಲಿಟಿ ಕ್ಷೇತ್ರದಿಂದ ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ಅಂತ. ಸೊ ಒಂದು ಆರ್ಗನೈಸೇಷನ್ ಕಟ್ಟುವಾಗ ಸೊ ಇದೆಲ್ಲ ಆಸ್ ಅ ಲೀಡರ್ ನಿಮ್ಗೆ ಎಲ್ರಿಗೂ ಗೈಡ್ ಮಾಡಕ್ಕೆ ಹೆಲ್ಪ್ ಆಗತ್ತೆ ಅಂತ ಅನ್ಸತ್ತಲ್ವಾ?
0: ಖಂಡಿತ ಖಂಡಿತ. ಬಟ್ ನಾನ್ ಒಂದು ಬಿಸ್ನೆಸ್ ಮುಂಚೆ ಮಾಡಿರೋದ್ರಿಂದ ನಂಗೆ ಆ ಧೈರ್ಯ ಇತ್ತು, ಲೈಕ್ ಇಟ್ಸ್ ಓಕೆ, ಯು ನೋ ದೇರ್ ವಿಲ್ ಬಿ ಲೋಸ್ ಬಟ್ ದೇರ್ ವಿಲ್ ಬಿ ಅಪ್ಸ್, ಒಂದೊಂದ್ ದಿನ ನಮ್ಗೆ ಇದಾಗತ್ತೆ, ಒಂದೊಂದ್ ದಿನ ವಿಲ್ ಬಿ ಫೈನ್ ಅಂತ. ಸೊ ಖಂಡಿತ ನೀವ್ ಹೇಳ್ದಂಗೆ ಅದು ಅಲ್ಲಿಗೆ ಹೆಲ್ಪ್ ಆಗೇ ಆಗತ್ತೆ.
1: ಸೊ ಇದು ಥಾಟ್ ಬಂದಾಗ ಲೈಕ್ ಈ ಬಿಸ್ನೆಸ್ ವೆಂಚರ್ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಲೈಕ್ ವಾಟ್ ಇಫ್ ಇಟ್ ಡಸಂಟ್ ಸಕ್ಸೀಡ್ ಅಂತ ಒಂದು ಯೋಚನೆ ಇತ್ತ ನಿಮ್
0: So, the thought behind it was very different, Asha Aure, to be very honest. ನಾವು ಅಷ್ಟು ಒಳ್ಳೆ ಹಾಲ್ನ ತುಂಬಾ ಜನಕ್ಕೆ ಮುಟ್ಟಿಸ್ಬೇಕು ಅಂತ ನಾವು ಅನ್ಕೊಂಡಿದ್ದು. ಇನ್ಫ್ಯಾಕ್ಟ್ ನಾವು ಇಷ್ಟು ಬೆಳಿತೀವಿ ಅಂತ ನಾವು ಅವತ್ತು ಅನ್ಕೊಂಡೇ ಇರಲಿಲ್ಲ. ಅಂಡ್ ದ ಐಡಿಯಾ ದಟ್ ಡೇ ವಾಸ್ ಹಾಲ್ ಇಷ್ಟು ಚೆನ್ನಾಗಿದೆ, ನಾವು ಜನಕ್ಕೆ ಅದನ್ನ ಕೊಡೋಣ, ಎಷ್ಟಾಗುತ್ತೋ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನ ವಿಲ್ ಸೆಲ್ ಇಟ್ ಅಂತ. ಅಂಡ್ ಪ್ಲಾಸ್ಟಿಕ್ ಪ್ಯಾಕೆಟ್ ಅಲ್ಲಿ ಕೊಡೋದು ಬೇಡ, ಗ್ಲಾಸ್ ಬಾಟಲ್ ಅಲ್ಲಿ ಕೊಡೋಣ. ಇಟ್ ವಾಸ್ ನಾಟ್ ಅ ಸ್ಕೇಲಬಲ್ ಮಾಡ್ಯೂಲ್. ಇವನ್ ಟುಡೇ ಇಟ್ ಫೀಲ್ಸ್ ಲೈಕ್ ಇಟ್ ಇಸ್ ನಾಟ್ ಅ ಸ್ಕೇಲಬಲ್ ಮಾಡ್ಯೂಲ್. ಬೆಂಗಳೂರಲ್ಲಿ ನೀವು ನೋಡಕ್ ಹೋದ್ರೆ ದೇರ್ ಆರ್ ವೆರಿ ಫ್ಯೂ ಅಥವಾ ಯಾರೂ ಇಲ್ಲ ಅಂತ ಹೇಳ್ಬೋದು ಗ್ಲಾಸ್ ಬಾಟಲ್ ಅಲ್ಲಿ ಹಾಲ್ ಡೆಲಿವರ್ ಮಾಡೋದು ದಿನ ಬೆಳಗ್ಗೆ. ವಿ ಆರ್ ಡೂಯಿಂಗ್ ಇಟ್. ನಾನು ನನ್ನ ಪಾರ್ಟ್ನರ್ ಏನ್ ಡಿಸೈಡ್ ಮಾಡಿದ್ವಿ ಅಂದ್ರೆ ಏನೇ ಕಾಂಪ್ರಮೈಸ್ ಮಾಡ್ಕೊಂಡ್ರು ಸರ್ಟನ್ ಥಿಂಗ್ಸ್ ವಿ ವಿಲ್ ನಾಟ್ ಕಾಂಪ್ರಮೈಸ್. ಥಿಂಗ್ಸ್ ಲೈಕ್ ಹಸುಗೆ ಕೈಯಲ್ಲೇ ಹಾಲು ಕರಿಬೇಕು, ದ ಫಾರ್ಮ್ ಶುಡ್ ಬಿ ಓಪನ್ ಫಾರ್ ಎವ್ರಿ ಒನ್, ಫ್ರೆಶ್ ರಾ ಮಿಲ್ಕ್ ನಾವು ಡೆಲಿವರ್ ಮಾಡಬೇಕು, ಏನೋ ಡೋರ್ ಡೆಲಿವರಿ ಮಾಡಬೇಕು, ಮತ್ತೆ ಗ್ಲಾಸ್ ಬಾಟಲ್ ಅಲ್ಲೇ ಹೋಗ್ಬೇಕು. ಇಷ್ಟು ಒಳ್ಳೆ ಹಾಲ್ನ ನಾವು ತೆಗೆದು ಪ್ಲಾಸ್ಟಿಕ್ ಪ್ಯಾಕೆಟ್ ಅಲ್ಲಿ ಹಾಕಿದ್ರೆ ಪ್ರಯೋಜನ ಏನು ಅಲ್ವಾ? ಸೊ ನಾವು ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಅದು ಕಸ್ಟಮರ್ ಮನೆ ಮುಟ್ಟ ತನಕ ಇಟ್ ಹ್ಯಾಸ್ ಟು ಬಿ ದ ಫಾರ್ಮ್ ಹ್ಯಾಸ್ ಟು ಬಿ ಪ್ರಿಸರ್ವ್ಡ್ ಅಲ್ವಾ? ಸೊ ನಾವು ಗ್ಲಾಸ್ ಬಾಟಲ್ನ ಚೂಸ್ ಮಾಡಿದ್ವಿ. ನಾವು ಕೂಡ ಚೂಸ್ ಮಾಡಿದ್ದೆಲ್ಲ ವೆರಿ ಚಾಲೆಂಜಿಂಗ್ ಥಿಂಗ್ಸೆ. ಸೊ ಹಂಗಾಗಿ ನಾವು ಯಾವತ್ತೂ ಸಕ್ಸಸ್ ಮಾಡಬೇಕು, ದುಡ್ಡು ಮಾಡಬೇಕು, ಆ ಲೈನ್ಸಲ್ಲಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಲೇ ಇಲ್ಲ. ನಾವು ಮಾಡಿದ್ದು ಟುಡೇ ಆಲ್ಸೋ ವಿ ವಾಂಟ್ ಟು ಗಿವ್ ಗುಡ್ ಫ್ರೆಶ್ ಪ್ರಾಡಕ್ಟ್ಸ್. ವಿ ಡೋಂಟ್ ಕಾಂಪ್ರಮೈಸ್ ಆನ್ ದ ಪ್ಯಾಕೇಜಿಂಗ್ ಆಗಿರ್ಬೋದು ಅಥವಾ ದ ವೇ ವಿ ಡೆಲಿವರ್, ದ ಎಷ್ಟು ಫಾಸ್ಟಾಗಿ ಡೆಲಿವರ್ ಮಾಡ್ತೀವಿ ಅಂದರೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಿ ಆರಾಮಾಗಿ ಡೆಲಿವರ್ ಮಾಡೋಣ, ಆಮೇಲೆ ಬಲ್ಕ್ ಪ್ರೊಡಕ್ಷನ್ ಮಾಡಿ ಇಟ್ಕೊಂಡು ಡೆಲಿವರ್ ಮಾಡೋಣ. ವಿ ಡೋಂಟ್ ಡೂ ಆಲ್ ದಟ್, ವಿ ಡೂ ಫ್ರೆಶ್, ವಿ ಸೆಲ್ ಫ್ರೆಶ್.
1: ಓಕೆ, ಸೊ ಒನ್ ಮೋರ್ ಥಿಂಗ್, ಇಷ್ಟೆಲ್ಲ ಕ್ಷೇತ್ರಗಳು ನಿಮಗೆ ಓಪನ್ ಆಗಿದ್ವು ಬಿಸ್ನೆಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ವೈ ಡಿಡ್ ಯು ಚೂಸ್ ಓನ್ಲಿ ಹೈನುಗಾರಿಕೆ ಅಥವಾ ಡೈರಿ?
0: ಸೊ ಟು ಬಿ ವೆರಿ ಆನೆಸ್ಟ್, ನಿಮಗೆ ಆ ಕತೆ ಹೇಳಬೇಕು ಅಂದರೆ ಇಟ್ಸ್ ಆ್ಯಕ್ಚುಲಿ ಅ ಲಿಟಲ್ ಫನಿ. ನಾವು ಹೀಗೆ ಡಿನ್ನರ್ ಟೇಬಲ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರುವಾಗ ಹೇಳಿದ್ನಲ್ಲ ಏನು ತಿಂತಾ ಇದ್ದೀವಿ ಅಂತ, ಹಿಂಗೆ ಎಲ್ಲ ಮಾತಾಡ್ತಾ ಇದ್ವಿ. ಆ್ಯಂಡ್ ನನ್ನ ಪಾರ್ಟ್ನರ್ ಹಸ್ಬೆಂಡ್ ಹೂಸ್ ಆಲ್ಸೋ ಮೈ ಕ್ಲಾಸ್ಮೇಟ್, ನಾವೆಲ್ಲ ಒಂದೇ ಕಾಲೇಜಲ್ಲಿ ಓದಿದ್ದು, ಸುಹಾಸ್ ಅಂತ, ಅವರು ಹೇಳಿದ್ರು ನಂದೊಂದು ಚಿಕ್ಕ ಜಾಗ ಇದೆ, ಲೆಟ್ಸ್ ಗ್ರೋ ಸಮ್ ಗುಡ್ ವೆಜಿಟೇಬಲ್ಸ್ ಆ್ಯಂಡ್ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ನಾವು ಮಾಡ್ಕೊಳ್ಳೋಣ ಅಂತ. ನಮ್ಮ ಜರ್ನಿ ಶುರುವಾಗಿದ್ದು ಅಲ್ಲಿಂದ. ಸೊ ನಾವು ಒಳ್ಳೆ ತರಕಾರಿ ಬೆಳೆಸೋಣ ಅಂತ. ಅವಾಗ ನನ್ನ ಹಸ್ಬೆಂಡ್ ಹೇಳಿದ್ರು ಒಳ್ಳೆ ತರಕಾರಿಗೆ ಒಳ್ಳೆ ಗೊಬ್ಬರ ಬೇಕು, ಸೊ ಎರಡು ಹಸು ತರೋಣ ಅಂತ. ಸೊ ತರಕಾರಿನ ಬಿಟ್ಬಿಟ್ಟು ಹಸು ಹಿಂದೆ ಹೋದ್ವಿ, ಯಾವ ಹಸುನ ಸೆಲೆಕ್ಟ್ ಮಾಡೋಣ ಅಂತ. ಆ್ಯಂಡ್ ನಾವು ವಿ ಹ್ಯಾವ್ ಗಾನ್ ಟಿಲ್ ಪುಣೆ ಆ್ಯಂಡ್ ವೇರ್ ಆಲ್, ನಾವು ಹಸುಗಳನ್ನ ನೋಡ್ಕೊಂಡು ಅದೊಂಥರ ಸೆಳೆತ ಎಳ್ಕ

0: ಇಟ್ ವಾಸ್ ಅನ್ ಅಟ್ರಾಕ್ಷನ್ ಫಾರ್ ಅಸ್. ಹಸುಗಳನ್ನ ನೋಡ್ಕೊಂಡು ನೋಡ್ಕೊಂಡು, ಈ ಹಸು ಚೆನ್ನಾಗಿದೆ, ಥಾರ್ಪಾರ್ಕರ್ ಚೆನ್ನಾಗಿದೆ, ಹಳ್ಳಿಕರ್ ಚೆನ್ನಾಗಿದೆ, ಓಕೆ ಓಕೆ ಗಿರ್ ಚೆನ್ನಾಗಿದೆ. ಕೊನೆಗೆ ನಮಗೆ ಗಿರ್ ತುಂಬ ಇಷ್ಟ ಆಯಿತು. ಆಮೇಲೆ ಪ್ರತಿ ಕಡೆ ಹೋದ ಕಡೆ ಎಲ್ಲ ನಾವು ಹಾಲು ಕುಡಿತಾ ಇದ್ವಿ, ತುಪ್ಪ ತಿಂತಾ ಇದ್ವಿ, ಬೆಣ್ಣೆ ತಿಂತಾ ಇದ್ವಿ. ನಮಗೆಲ್ಲರಿಗೂ ಗಿರ್ದು ತುಪ್ಪ ಬೆಣ್ಣೆ ತುಂಬ ಇಷ್ಟ ಆಯಿತು. ನೋಡೋಕ್ಕೂ ಗಿರ್ ತುಂಬ ಅದ್ಭುತವಾದ ಹಸು, ತುಂಬ ಚೆನ್ನಾಗಿದೆ. ನೀವು ನೋಡ್ಬೇಕು, ಐ ಆಮ್ ಶೋರ್ ನಿಮ್ ನೋಡಿರ್ತೀರಾ ಗಿರ್ ಹಸು. ಇಟ್ಸ್ ಹ್ಯೂಜ್ ಅಂಡ್ ಅದ್ರ ಕಲರ್ ಇರ್ಲಿ, ಅದ್ರಲ್ಲಿ ಸ್ವರ್ಣ ಕಪಿಲ ಅಂತ ಒಂದು ಬಣ್ಣ ಬರುತ್ತೆ, ಅದೊಂಥರ ಗೋಲ್ಡನ್ ಸ್ಕಿನ್ ಕಲರ್, ತುಂಬ ಚೆನ್ನಾಗಿರುತ್ತೆ ಹಸು. ಸೊ ಆ ಗಿರ್ನ ನಾವು ಚೂಸ್ ಮಾಡಿದ್ವಿ. ನಾವು ಗಿರ್ ತರೋಣ ಅಂದ್ಬಿಟ್ಟು ನಾವು ಮೂರು ಹಸು ಒಂದ್ ಕರು, ಆರ್ ದಿವಸ ಆ ಕರುಗೆ. ಇವತ್ತು ಇದಾನೆ ನಮ್ ಫಾರ್ಮ್ ಅಲ್ಲಿ, ಕೃಷ್ಣ ಅಂತ ಹೆಸರಿಟ್ಟಿದೀವಿ. ಹಿ ಇಸ್ ದ ಬುಲ್, ನಂದಿ, ನಮ್ ಫಾರ್ಮ್ದು ನಂದಿ. ಅಲ್ಲಿಂದ ಶುರುವಾಯ್ತು ಅದ್ ತಂದು ನಾವು ಅದ್ರದ್ದು. ಅಂಡ್ ನಮ್ ಬಿಸ್ನೆಸ್ ವೆರಿ ಪ್ರೌಡ್ಲಿ ಸ್ಟಾರ್ಟೆಡ್ ಇನ್ ಕೊರೋನಾ ಡೇಸ್. ಸೊ ಕೊರೋನಾನಲ್ಲಿ ಶುರುವಾಯಿತು, ಕೊರೋನಾ ಟೈಮ್ಸ್ ಅಲ್ಲಿ ನಮ್ದು ಬಿಸ್ನೆಸ್. ಅಂಡ್ ನಾವು ಆ ಹಾಲ್ನ ಎರಡ್ ಮೂರ್ ದಿವಸಕ್ಕೆ ಒಂದ್ಸತಿ ನನ್ನ ಫ್ರೆಂಡ್ ಲ್ಯಾಂಡ್ ಇಂದ ನಮ್ಮ ಮನೆಗೆ ತರ್ಸ್ಕೊತಾ ಇದ್ವಿ. ಹಿಂಗೆ ಒಬ್ರು ಒಬ್ರು ನೈಬರ್ ಬಂದಿದ್ರು ನಮ್ಮ ಮನೆಗೆ, ಅವತ್ ಕೂತಿದ್ರು ಕೊರೋನಾ ಟೈಮ್ಸ್ ಅಲ್ಲಿ.
1: ಮನೆಗೆ ಅಂತ ಸ್ಟಾರ್ಟ್ ಮಾಡಿರೋದು,
0: ನಮ್ಮ ಮನೆಗೆ ತರ್ಸ್ಕೊತಾ ಇದ್ವಿ
1: ಅದು. ಮನೆಗೆ ಅಂತ ಸ್ಟಾರ್ಟ್ ಮಾಡಿರೋದು ಮತ್ತೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಯ್ತು.
0: ಸೊ ಎರಡ್ ಮೂರ್ ದಿನಕ್ಕೆ ಒಂದ್ಸತಿ ಒಂದ್ 8-10 liters ತರ್ಸ್ಕೊತಾ ಇದ್ವಿ ನಾವು. ಅದೇನೆ ಸಖತ್ ಆಗಿರೋದು, ಫ್ರೆಶ್ ಆಗಿರೋದು. ಅಂಡ್ ನಮ್ಮ ಮನೆಗೆ ಒಬ್ರು ಬಂದಿದ್ರು ನಮ್ ನೈಬರ್, ಹಿಂಗೆ ಕ್ಯಾನ್ ಅಲ್ಲಿ ನಮ್ ಡ್ರೈವರ್ ಹಿಂಗ್ ತಗೊಂಡ್ ಹೋಗ್ತಾ ಇದ್ರು. ಏನಿದು ಅಂತ ಕೇಳಿದ್ರು. ನಾವ್ ಹೇಳದ್ವಿ ಈ ತರ ನಮ್ದು ಹಸು ಹಾಕೊಂಡಿದೀವಿ ಈ ತರ ಹಾಲು. ಏ ನಂಗ್ ಬೇಕು ನಂಗ್ ಬೇಕು ಅಂದ್ರು. ಅವ್ರ ಹೆಸರು ಕಾರ್ತಿಕ್ ಕೃಷ್ಣ ಅಂತ, ಐ ಹ್ಯಾವ್ ಟು ಟೇಕ್ ಹಿಸ್ ನೇಮ್ ಬಿಕಾಸ್ ಹಿ ಪ್ಲೇಸ್ ಅ ರೋಲ್ ಇನ್ ಆಲ್ ದಿಸ್. ಸೊ ಅವರು ಏ ನಂಗ್ ಬೇಕು ಅಂದ್ರು. ನಾವ್ ಅದಕ್ಕೆ ಏ ಇಲ್ಲ, ನಾವೇ ಫ್ರೆಶ್ ಇಲ್ಲ, ಮೂರ್ ದಿವಸಕ್ಕೆ ಒಂದ್ಸರಿ ತಗೋತಾ ಇದೀವಿ. ದೆನ್ ಹಿ ಸೆಡ್ ಇಲ್ಲ ಇಲ್ಲ, ಮೂರ್ ದಿನ ಆದ್ರೂ ದಿಸ್ ಇಸ್ ವೆರಿ ಫ್ರೆಶ್ ಮಿಲ್ಕ್, ನಿಮ್ ಫಾರ್ಮ್ ಇಂದ ಬರ್ತಾ ಇದೆ, ಐ ಹ್ಯಾವ್ ಅ ಡಾಟರ್ ಅಂಡ್ ಐ ವಾಂಟ್ ಇಟ್ ಅಂತಂದ್ರು. ಸರಿ ಆಯ್ತು ಅಂತ ಅವ್ರು ಕೊಟ್ವಿ. ಅವ್ರ ಅವತ್ ನಮ್ಗೆ 70 rupees ಪೇ ಮಾಡಿದ್ರು. ನಾವು ಇವ್ರ ಯಾರಪ್ಪ ನಮ್ಗೆ 70 rupees ಪೇ ಮಾಡ್ತಾ ಇದಾರೆ ಅಂತ. ಅವತ್ತು ಕೂಡ ನಮ್ಗೆ ಆ ಹಾಲ್ದು ಇಂಪಾರ್ಟೆನ್ಸ್ ನಮಗೂ ಗೊತ್ತಾಗಿರ್ಲಿಲ್ಲ, ಬಿಕಾಸ್ ವಿ ವರ್ ಸೋ ಹೆಲ್ಡ್ ಅಪ್ ಇನ್ ಫಾರ್ಮ್ ನೋಡ್ಕೋ ಅದು ಇದು ಲಾಟ್ ಆಫ್ ಅದರ್ ಥಿಂಗ್ಸ್. ಅಂಡ್ ಆಮೇಲೆ ಸ್ಲೋ ಆಗಿ ವಿ ಸಾ ದಟ್ ರುಚಿ ಹಾಲ್ದಾಗ್ಲಿ ತುಪ್ಪ ಆಗ್ಲಿ ಮನೇಲಿ ಬರ್ತಾ ಇದ್ದ ಕೆನೆ ಬೆಣ್ಣೆ ಅವರು ಬಂದು ಹೇಳೋರು ಹಾಲ್ ತುಂಬಾ ಚೆನ್ನಾಗಿದೆ ಅಂತ. ಅಂಡ್ ನನ್ನ ಪಾರ್ಟ್ನರ್ ಹೇಳೋದು ನನ್ನ ಮಗಳದು ಇಮ್ಯುನಿಟಿ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಎವ್ರಿಥಿಂಗ್ ಸ್ಟಾರ್ಟೆಡ್. ವಿ ಸ್ಟಾರ್ಟೆಡ್ ಓಕೆ ಇನ್ನೊಂದು ಎರಡು ನೇಬರ್ಸ್ ಕೊಡ್ತಾ ಇದ್ವಿ, ದಾರಿಲಿ ಬರ್ತಾ ನಮ್ಮ ಅಮ್ಮ ಮನೆಗೆ ಹಾಲು ಕೊಡ್ತಾ ಇದ್ವಿ. ದೇ ಆಲ್ ಸ್ಟಾರ್ಟೆಡ್ ಟೆಲಿಂಗ್ ಹಾಲು ತುಂಬಾ ಚೆನ್ನಾಗಿದೆ, ಏನ್ ಚೆನ್ನಾಗಿದೆ, ಕಾಯಿಸಿದ್ರೆ ಹಾಲ್ದು ಗಮ ಅದ್ರ ಪರಿಮಳ. ಮನೆ ಎಲ್ಲ ಹಳೆ ಕಾಲದಲ್ಲಿ ಹಾಲು ಕಾಯಿಸೋರು ಗೊತ್ತಾ, ಹಾಲು ಕಾಯಿಸಿದ್ರೆ ಗೊತ್ತಾಗೋದು ಹಾಲು ಕಾಯಿಸ್ತಾ ಇದಾರೆ ಮನೆಯಲ್ಲಿ ಅಂತ ಯಾರು ಹೇಳಬೇಕಾಗಿಲ್ಲ. ಎಕ್ಸಾಕ್ಟ್ಲಿ. ಅಂಡ್ ತುಪ್ಪ ಹಳೆ ಕಾಲದಲ್ಲಿ ನಮ್ಮ ಸ್ಕಿನ್ಗಾಗ್ಲಿ ನಮ್ಮ ಬೋನ್ಸ್ಗಾಗ್ಲಿ ನಮ್ಮ ಮಂಡಿಗಾಗ್ಲಿ ನ್ಯೂಟ್ರಿಷನ್ ತಿಂತಾ ಇದ್ವಿ. ಇವತ್ತು ಇಟ್ ಇಸ್ ಬಿಕಮ್ ಮೋರ್ ಲೈಕ್ ಅ ಟೇಸ್ಟ್ ಮೇಕರ್ ಅವರ ಟೇಸ್ಟ್ ಎನ್ಹಾನ್ಸರ್ ತರ ಆಗ್ಬಿಟ್ಟಿದೆ. ಬಟ್ ಸೊ ಹಂಗೆ
1: ಶ್ವೇತಾ, ನಿಮ್ಮ ಇದರಲ್ಲಿ ಉದ್ಯಮಶೀಲತೆಯಲ್ಲಿ ನೀವು ಇನ್ನೋವೇಷನ್ಗೆ ಯಾವ ತರ ಪ್ರಾಮುಖ್ಯತೆ?
0: ಇನ್ನೋವೇಷನ್ ಇದೆ, ಬಟ್ ದ ಕೈಂಡ್ ಆಫ್ ಚಾಲೆಂಜಸ್ ವಿ ಹ್ಯಾವ್ ಅಲ್ವಾ ಆರ್ ಅಂದ್ರೆ ಇನ್ ಅ ಡೈರಿ ಸೆಕ್ಟರ್, ಇಫ್ ಯು ಆಸ್ಕ್ ಮಿ, ನಾವು ತುಂಬಾ ಇನ್ನೋವೇಟಿವ್ ಆಗಿ ಮಾಡಕ್ ಆಗ್ತಾ ಇಲ್ಲ. ಫಾರ್ ಅಸ್ ಇಟ್ ಇಸ್ ನಾವ್ ಅಫ್ ಕೋರ್ಸ್ ವೆನ್ ಇಟ್ ಕಮ್ಸ್ ಟು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದ್ ಆಪ್ ಕಸ್ಟಮರ್ ಹೋಗಿ ಡೌನ್ಲೋಡ್ ಮಾಡಿ ಹೆಂಗ್ ಹಾಲ್ ಪ್ಲೇಸ್ ಆರ್ಡರ್ ಪ್ಲೇಸ್ ಮಾಡಬಹುದು, ಅದರಲ್ಲಿ ನಾವು ತುಂಬಾ ಮುಂದೆ ಬಂದ್ಬಿಟ್ಟಿದೀವಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಟೀಮ್ಗೆ, ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಕೆಳಗಡೆ ಫೌಂಡೇಶನ್ ಹಾಕ್ತಾರಲ್ವ, ಒಂದು 150 ಫ್ಲೋರ್ ಆಗಷ್ಟು ಫೌಂಡೇಶನ್ ಹಾಕ್ಬಿಟ್ಟಿದೀವಿ. ನಾವು ಒಂದು 10th ಫ್ಲೋರ್ ಅವರೋ 100th ಫ್ಲೋರ್ ಅಲ್ಲೋ ಇನ್ನೂ ಇದೀವಿ. ಸೊ ವಿ ಬಿಲೀವ್ ಇನ್, ಬಿಕಾಸ್ ಐ ಹ್ಯಾವ್ ವರ್ಕ್ಡ್ ಇನ್ ದ ಪಾಸ್ಟ್ ಆಲ್ಸೋ, ವಿ ಬಿಲೀವ್ ದಟ್ ಮಾಡುವಾಗ ಸರಿಯಾಗಿ ಮಾಡ್ಬಿಡೋಣ. ಸೊ ನಮ್ಗೆ 100 ಕಸ್ಟಮರ್ಸ್ ಇದ್ದಾಗಲೇ ನಾವು ಆಪ್ಗೆ ಕೈ ಹಾಕ್ಬಿಟ್ವಿ, ಆಲ್ದೋ ಇಟ್ ವಾಸ್ ಅ ಬಿಗ್ ಕಾಸ್ಟ್ ಫಾರ್ ಅಸ್. ಪರವಾಗಿಲ್ಲ, ಕರೆಕ್ಟ್ ಆಗಿ ಮಾಡೋಣ, ಸ್ಟ್ರಕ್ಚರ್ಡ್ ಆಗಿ ಮಾಡೋಣ ಅಂತ. ಐ ಥಿಂಕ್ ದಟ್ ಇಸ್ ವಾಟ್ ಹಸ್ ಹೆಲ್ಪ್ಡ್ ಅಸ್ ಗ್ರೋ ಟಿಲ್ ಹಿಯರ್ ದಿಸ್ ಫಾಸ್ಟ್ ಅಂಡ್ ಟು ದಿಸ್ ಸ್ಕೇಲ್ ಅಂತ ನನಗೆ ಅನ್ಸುತ್ತೆ.
1: ಆಸ್ ಅ ಬಿಸ್ನೆಸ್ ವುಮನ್, ನಿಮ್ಗೆ ಏನ್ ಮುಖ್ಯ ಅನ್ಸುತ್ತೆ? ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಅನ್ಸುತ್ತೆ ಅಥವಾ ಪ್ರಾಫಿಟ್ ಮೇಕಿಂಗ್ ಇಸ್ ಇಂಪಾರ್ಟೆಂಟ್ ಅನ್ಸ?
0: ಖಂಡಿತ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೇನೆ ಪ್ರಾಫಿಟ್ ವಿಲ್ ಕಮ್, ಇಟ್ ವಿಲ್ ಕಮ್ ಆಟೋಮೆಟಿಕ್ಲಿ. ಇಫ್ ದ ಕನ್ಸ್ಯೂಮರ್ಸ್ ಆರ್ ಹ್ಯಾಪಿ, ಎವ್ರಿಥಿಂಗ್ ಎಲ್ಸ್ ವಿಲ್ ಫಾಲೋ. ಇಫ್ ದೇ ಆರ್ ನಾಟ್ ಹ್ಯಾಪಿ ಅಂಡ್ ಇಫ್ ಯು ಆರ್ ಫೋಕಸಿಂಗ್ ಆನ್ ಮಾರ್ಜಿನ್ಸ್ ಆರ್ ಆನ್ ಪ್ರಾಫಿಟ್ಸ್ ಆರ್ ಎನಿಥಿಂಗ್, ಇಟ್ಸ್ ನಾಟ್ ಲಾಂಗ್ ಟರ್ಮ್, ಇಟ್ಸ್ ವೆರಿ ಶಾರ್ಟ್ ಟರ್ಮ್. 4 ದಿನ ನಡೆಯುತ್ತೆ, 10 ದಿನ ನಡೆಯುತ್ತೆ. ತಗೊಳ್ಳೋರೇ ಇಲ್ಲದೆ ಇದ್ರೆ, ನಾನು ಫಸ್ಟ್ ಕೆರಿಯರ್ ಅಲ್ಲಿ ನಾನು ಕಲ್ತಿದ್ದೆ ಒಂದು ವರ್ಡ್, ಕಸ್ಟಮರ್ ಇಸ್ ಗಾಡ್ ಅಂತ. ಐ ಸ್ಟಿಲ್ ಬಿಲೀವ್ ಕಸ್ಟಮರ್ ಇಸ್ ಗಾಡ್, ಬಿಕಾಸ್ ಆಲ್ದೋ ಟುಡೇಸ್ ಡಿಮಾಂಡ್ಸ್ ಹ್ಯಾವ್ ಚೇಂಜ್ಡ್, ಪೀಪಲ್ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಎಷ್ಟೊಂದು ತರ ತರ ಸಿಗುತ್ತೆ, 2 ನಿಮಿಷಕ್ಕೆ ಮನೆಗೆ ಬರುತ್ತೆ, ಏನೇ ಇರಲಿ, ಇಟ್ಸ್ ಓಕೆ. ವಿ ಫೀಲ್ ದಟ್ ಟ್ರೆಡಿಷನಲ್ ಆಗಿ ನಾವು ಡೆಲಿವರಿ ಬೆಳಗ್ಗೆ ಮಾಡಿ ನಾವು ಹಾಲ್ನ ನಮ್ಮ ಆ್ಯಪಲ್ಲೇ ಸಿಗುತ್ತೆ, ಬೇರೆ ವಿ ಬಿಲೀವ್ ಇನ್ ಅ ಸರ್ಟನ್ ಥಿಂಗ್ಸ್ ಅಂಡ್ ಐ ಫೀಲ್ ಇಟ್ಸ್ ಓಕೆ, ವಿ ವಿಲ್ ಗೋ ಇನ್ ಆರ್ ಪೇಸ್. ಅಂಡ್ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಕಸ್ಟಮರ್ ಇಸ್ ಗಾಡ್. ಸೊ ಡೆಫಿನೆಟ್ಲಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್.
1: ಒಂದು ಬಿಸ್ನೆಸ್ ಯಾರಾದ್ರೂ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಅಫ್ಕೋರ್ಸ್ ನಾವು ಕನ್ಸ್ಯೂಮರ್ಸ್ ನ ಮನಸ್ಸಲ್ಲಿ ಇಟ್ಕೊಂಡೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಅವರಿಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ತಗೋಬೇಕು ಅಂತ. ಬಟ್ ಈಗ ಏನಂದ್ರೆ ನೀವು ಹೇಳ್ದಂಗೆ ಆಪ್ಷನ್ಸ್ ತುಂಬಾ ಇದಾವೆ ಅಲ್ವಾ. ಸೊ ನಿಮ್ಮ ಪ್ರಾಡಕ್ಟ್ ಹೇಗೆ ಡಿಫ್ರೆಂಟ್ ಆಗಿರ್ಬೇಕು ಅಂತ ನೀವು,
0: ಕರೆಕ್ಟ್,
1: ಲೈಕ್ ನಿಮ್ದೇ ಎಕ್ಸಾಂಪಲ್ ಅಲ್ಲ, ಲೈಕ್ ಜನರಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು

0: ಒಬ್ಬ ಪರ್ಸನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅವರು ಯಾವ ಆಂಗಲ್ ಅಲ್ಲಿ ಯೋಚನೆ ಮಾಡಬೇಕು, ಅವರ ಪ್ರಾಡಕ್ಟ್ ಡಿಫ್ರೆಂಟ್ ಆಗಿರಬೇಕು ಅಂದ್ರೆ?
1: ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವ್ ಏನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ ಅಥವಾ ಏನ್ ಪ್ರಾಡಕ್ಟ್ ಚೂಸ್ ಮಾಡ್ತೀವಿ, ವಿ ಹ್ಯಾವ್ ಟು ಬಿ ವೆರಿ ಶ್ಯೂರ್ ಆಫ್, ಅಂದ್ರೆ ನಾವ್ ವಿ ಶುಡ್ ನೋ ವಾಟ್ ಇಸ್ ದಟ್ ಪ್ರಾಡಕ್ಟ್
0: ಅಂಡ್ ದ ನಾಲೆಜ್ ಅಬೌಟ್ ದಿ ಪ್ರಾಡಕ್ಟ್.
1: ಎಕ್ಸಾಕ್ಟ್ಲಿ, ವಾಟ್ ಎವರ್ ಇಟ್ ಇಸ್, ಅದ್ ಒಂದು ಒಂದು ಸಣ್ಣ ನಾವ್ ಹಾಲ್ ಅನ್ನ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಕೈ ಹಾಕಿದೀವಿ, ಅಫ್ಕೋರ್ಸ್ ದೇ ವಿಲ್ ಬಿ ಲರ್ನಿಂಗ್ ಥ್ರೂ ದ ಜರ್ನಿ, ಬಟ್ ವಾಟ್ ಎವರ್ ಇಸ್ ದ ಪ್ರಾಡಕ್ಟ್, ಐ ಫೀಲ್ ನಾನ್ ಓಕೆ, ನಾನು ದುಡ್ಡು ಮಾಡೋಕ್ಕೋಸ್ಕರ ಬಿಸ್ನೆಸ್ ಗೆಳಿತೀನಿ ಇಸ್ ಒನ್ ಥಿಂಗ್, ನಾನು ಬಿಸ್ನೆಸ್ ಅಲ್ಲಿ ಇರೋಕ್ಕೋಸ್ಕರ ಅಂದ್ರೆ ಐ ಬಿಲ್ಡ್ ಮೈ ಬಿಸ್ನೆಸ್ ಇನ್ ಅ ಸ್ಟ್ರಾಂಗ್ ವೇ ಅನ್ನೋದು ಇನ್ನೊಂದು, ಐ ಫೀಲ್ ದಟ್ ಇಸ್ ಒನ್ ಮೋರ್ ಥಿಂಗ್. ಸೊ ಇವತ್ತು ಯಾರೇ ಒಬ್ಬ ನಾನು ಇಂಡಸ್ಟ್ರಿಯಲ್ಲಿ ಇರಬೇಕು, ನಾನು ಸ್ಟ್ರಾಂಗ್ ಆಗಿ ಒಂದು ಬಿಸ್ನೆಸ್ ಬಿಲ್ಡ್ ಮಾಡಬೇಕು ಅಂದ್ರೆ ಅವ್ನ ತಕ್ಷಣ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡಕ್ ಆಗಲ್ಲ, ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್ ಅಂತ ನನಗೆ ಅನ್ಸುತ್ತೆ. ಐ ಆಮ್ ನಾಟ್ ಸಚ್ ಅ ಬಿಗ್, ಐ ಆಮ್ ಆಲ್ಸೋ ಸ್ಟಿಲ್ ಗ್ರೋಯಿಂಗ್ ಅಂಡ್ ಲರ್ನಿಂಗ್, ಬಟ್ ಐ ಫೀಲ್ ದಟ್ ಫಸ್ಟ್ ವಿ ನೀಡ್ ಟು ನೋ ವಾಟ್ ಆರ್ ಪ್ರಾಡಕ್ಟ್ ಇಸ್, ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಅದರ್ಸ್ ಎಕ್ಸೆಪ್ಟ್ ಆರ್ ಪ್ರಾಡಕ್ಟ್, ಎಕ್ಸೆಪ್ಟಬಿಲಿಟಿ ಹೆಂಗಿದೆ ಮಾರ್ಕೆಟ್ ಅಲ್ಲಿ, ಅದು ಸಸ್ಟೈನಬಿಲಿಟಿ ಹೆಂಗಿದೆ ಅದರದ್ದು, ಅಂಡ್ ದೆನ್ ಸ್ಕೇಲ್ ಅಪ್ ಮಾಡೋ ಕೆಪಾಸಿಟಿ ಇದೆಯಾ ನಮಗೆ, ಅದೆಲ್ಲ ನೋಡಿ ದೆನ್ ಐ ಥಿಂಕ್ ವಿ ಕ್ಯಾನ್ ಸ್ಲೋಲಿ ಲುಕ್ ಎಟ್. ಒಂದು ಬ್ರೇಕ್ ಇವನ್ ಆಗೋಕ್ಕೆ ಒಂದು ಬಿಸ್ನೆಸ್ಗೆ 3 ಇಯರ್ಸ್ ಬೇಕು. ನಾವು ಅದಕ್ಕಿಂತ ಮುಂಚೆ ನಾನು ಮಾಡ್ಕೊಂಬಿಡ್ತೀನಿ ಅಂದರೆ ವಿ ಮಾಡ್ಕೊಳ್ತೀವಿ, ನಾವು ವಿ ವಿಲ್ ಮೇಕ್ ಮನಿ, ಬಟ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಲೀಡ್ ಟು ದ ಗ್ರೋತ್ ಆಫ್, ಇಟ್ಸ್ ಲೈಕ್ ಒಂದು ಗಿಡ ನೆಟ್ಬಿಟ್ಟು ನಾವು ಅದರಲ್ಲಿ ಅವಾಗಲೇ ಹಣ್ಣು ಬಂದು ನಾನು ಹಣ್ಣು ತಿನ್ಬಿಟ್ಟು ನಾನು ರುಚಿಸ್ಬಿಟ್ಟು ಕೂತ್ಕೊಂಡ್ಬಿಡ್ಬೇಕು ಅಂದರೆ ಹೆಂಗಾಗುತ್ತೆ? ಬಂದ್ಬಿಡುತ್ತೆ ಬೇಕಾದ್ರೆ ಒಂದು ಬಾನ್ಸಾಯಲ್ಲಿ, ಬಟ್ ಅದು ಮರ ಬೆಳೆಯಲ್ಲ ಅಲ್ವಾ? ಅಷ್ಟೇ, ಬಟ್ ನಾನೊಂದು ಮರ ಆಗೋವರೆಗೂ ಕಾದು ಮೊದಲನೇ ಫಲ ಕರೆಕ್ಟಾಗಿ ನೋಡ್ತೀನಿ, ಒಂದು ಫುಲ್ ಇದು ನೋಡ್ತೀನಿ ಅಂದರೆ ಇಟ್ ವಿಲ್ ಟೇಕ್ ಟೈಮ್ ಅಲ್ವಾ? ಐ ಫೀಲ್ ದಟ್ ಪೇಷನ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಬಿಸ್ನೆಸ್, ಅಂಡ್ ಪ್ರಾಫಿಟ್ ವಿಲ್ ಕಮ್, ಬಟ್ ಫಸ್ಟ್ ಬೇರೆ ಥಿಂಗ್ಸ್ ಇಟ್ಸ್ ಇಂಪಾರ್ಟೆಂಟ್.
0: ಈಗ ಯಾರಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಲೈಕ್ ಹೌ ಮೆನಿ ಡೇಸ್ ಬಿಫೋರ್ ದೇ ಹ್ಯಾವ್ ಟು ಪ್ಲಾನ್, ಆ್ಯಂಡ್ ಈಗ ಮ್ಯಾನ್ ಪವರ್ ಔಟ್ಸೋರ್ಸಿಂಗ್ ಮಾಡಬೇಕು, ಫಿನಾನ್ಸಸ್ ಬೇಕು, ರಾ ಮೆಟೀರಿಯಲ್ಸ್ ಬೇಕು, ಸೊ ಅದರದ್ದು ಪ್ಲಾನಿಂಗ್ಸ್ ಎಲ್ಲ ಹೆಂಗೆ ಮಾಡ್ಕೋಬೇಕು?
1: ಆಗುತ್ತೆ, ಇಟ್ ನನಗೇನು ಅನ್ಸುತ್ತೆ ಅಂದರೆ ಒಂದು ಒಳ್ಳೆ 6 ಮಂತ್ಸ್ ನಾವು ಅದ್ರ ಬಗ್ಗೆ R&D ಮಾಡಿ ಅರ್ಥ ಮಾಡಿಕೊಂಡು, ಇಟ್ ಆಲ್ಸೋ ವೆರಿ ಮಚ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ದ ಪ್ರಾಡಕ್ಟ್ ಯು ಆರ್ ಡೂಯಿಂಗ್. ಇವಾಗ ಯಾರೋ ಮಾಡ್ತಾ ಇರೋ ಬಿಸ್ನೆಸ್ನೇ ನಾನು ಮಾಡ್ತೀನಿ, ಅವ್ರು ನಾನೊಂದು ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂದರೆ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್, ನಾನು ಹೋಗಿ ವೀವರ್ಸಿಂದ ಸಾರಿ ತರ್ತೀನಾ? ದೆನ್ ಇಟ್ ರಿಕ್ವೈರ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ R&D, ರೈಟ್? ನಾನು ವೀವರ್ಸ್ ಜೊತೆ ರಿಲೇಷನ್ಶಿಪ್ಪು, ವೀವರ್ಸ್ನ ಹುಡುಕಬೇಕು, ಸೆಲೆಕ್ಟ್ ಮಾಡಬೇಕು, ಇಲ್ಲ ನಾನು ಯಾರೋ ತಂದು ಮಾರ್ತಾ ಇರೋದು ಬೆಂಗಳೂರಲ್ಲಿ ತೊಗೊಂಡು ನಾನು ಮಾರ್ತೀನಾ? ಅದಕ್ಕೇನು R&D ಬೇಡ, ದಟ್ಸ್ ಅ ವೆರಿ ಶಾರ್ಟ್ ಟರ್ಮ್, ವೆರಿ ಈಸಿ ಬಿಸ್ನೆಸ್, ರೈಟ್? ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಬಿಸ್ನೆಸ್ ಯು ಆರ್ ಡೂಯಿಂಗ್. ಐ ಎಮ್ ಅ ಪರ್ಸನ್ ಹೂ ಬಿಲೀವ್ಸ್ ಇನ್ ಡೂಯಿಂಗ್ ಎವ್ರಿಥಿಂಗ್ ಫ್ರಮ್ ದ ರೂಟ್. ಸೊ ನಂತರ ಯೋಚನೆ ಮಾಡಬೇಕು ಅಂದ್ರೆ ಎಸ್, ಡೆಫಿನೆಟ್ಲಿ ಒಂದು 6-8 ಮಂತ್ಸ್ ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಮಾಡಬೇಕಾಗತ್ತೆ.
0: ವೆನ್ ಯು ಎಂಟರ್ಡ್ ದ ಸ್ಟುಡಿಯೋ ಯು ಪ್ರೌಡ್ಲಿ ಸೆಡ್ ದಟ್ ನಂದ ಫ್ರೆಂಡ್ ವರ್ಕರ್ಸ್ ಎಲ್ಲ ಎಲ್ಲರೂ ವಿಮೆನ್ ಇರೋದು ಅಂತ.
1: ಹೌದು ಹೌದು.
0: ಸೊ ಹೌ ಆರ್ ಯು ಮ್ಯಾನೇಜಿಂಗ್, ಇಸ್ ಇಟ್ ಪಾಸಿಬಲ್ ಟು ಡೂ ಆಲ್ ದ ಟಾಸ್ಕ್ಸ್?
1: ಓ ಡೆಫಿನೆಟ್ಲಿ, ಐ ಥಿಂಕ್ ನನಗೆ ಏನನ್ಸುತ್ತೆ ಅಂದ್ರೆ ವಿಮೆನ್ ವೆನ್ ದೇ ವರ್ಕ್ ಫ್ರಮ್ ದಿಯರ್ ಹಾರ್ಟ್ ಅಂಡ್ ದೇರ್ ಇಸ್ ದಟ್ ಪರ್ಸನಲ್ ಟಚ್ ದಟ್ ದೇ ಗಿವ್ ಅಂಡ್ ದಟ್ ಇಸ್ ಬ್ಯೂಟಿಫುಲ್. ನೋ ಡೌಟ್ ಮೆನ್ ಆರ್, ಐ ಮೀನ್ ಟುಡೇ ಇವತ್ತು ವಿಮೆನ್ ಮೆನ್ ಅಂತ ಏನೂ ಇಲ್ಲ, ಇಟ್ಸ್ ಆಲ್ ಸೇಮ್, ಬಟ್ ಐ ಫೀಲ್ ದಟ್ ಹೆಣ್ಮಕ್ಳಿಗೆ ಅದೊಂದು ಒಂದು ಟಚ್ ಇರುತ್ತೆ ಇನ್ ಎವ್ರಿಥಿಂಗ್ ದೇ ಡೂ, ಆ್ಯಂಡ್ ಇನ್ ಅವರ್ ಬಿಸ್ನೆಸ್ ಸ್ಪೆಷಲಿ ವೆನ್ ವಿ ಆರ್ ಡೀಲಿಂಗ್ ವಿತ್ ಕೌಸ್ ಆ್ಯಂಡ್ ವಿ ಡೀಲಿಂಗ್ ವಿತ್ ಸಚ್ ಅ ಫ್ರೆಜೈಲ್ ಪ್ರಾಡಕ್ಟ್ ಆ್ಯಂಡ್ ಇಟ್ಸ್ ಮದರ್ಸ್ ಹೂ ಹ್ಯಾವ್ ಸ್ಟಾರ್ಟೆಡ್, ಐ ಆಲ್ಸೋ ವಾಂಟೆಡ್ ಸಂಬಡಿ ಹೂ ಅಂಡರ್ಸ್ಟ್ಯಾಂಡ್ಸ್ ವಾಟ್ ವಿ ಆರ್ ಡೂಯಿಂಗ್, ಆ್ಯಂಡ್ ದಟ್ಸ್ ಹೌ ನನ್ನ ಟೀಮ್ ಫುಲ್ ವಿಮೆನ್ ಆಗಿರೋದು. ಅಫ್ಕೋರ್ಸ್ ವಿ ಹ್ಯಾವ್ ಡೆಲಿವರಿ ಬಾಯ್ಸ್, ನಮ್ಮ ಡೆಲಿವರಿ ಮ್ಯಾನೇಜರ್ ಇಸ್ ಅ ಮ್ಯಾನ್, ಆ್ಯಂಡ್ ನಮ್ಮ ಹಸುಗಳನ್ನ ನೋಡ್ಕೊಳ್ಳೋರು ಇಸ್ ಅ ಫ್ಯಾಮಿಲಿ, ಇಟ್ಸ್ ಆಲ್ ವಿಮೆನ್ ಆ್ಯಂಡ್ ಮೆನ್ ಟುಗೆದರ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಮೈ ಟೀಮ್ ಇಸ್ ಆಲ್ ವಿಮೆನ್, ವಿ ಆರ್ ವಿಮೆನ್ ಫೋರ್ಸ್.
0: ಈಗ 2022 ಅಲ್ಲಿ ನಿಮಗೆ ಬಿಸ್ನೆಸ್ ವಿಮೆನ್ ಅವಾರ್ಡ್ ಬಂತು,
1: ಗವರ್ನರ್ ಇಂದ ಬಂತು.
0: ಸೊ ಅದರ ನೆಕ್ಸ್ಟ್ ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ?
1: ಇಲ್ಲ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ.
0: ಹೌ ಡು ಯು ಸೀ ದಟ್?
1: ಸೀ, ಡೆಫಿನೆಟ್ಲಿ ಇಟ್ ಇಸ್ ಅ ಫೆದರ್ ಆನ್ ದ ಕ್ಯಾಪ್. ಐ ಫೀಲ್ ದಟ್ ಈವನ್ ಟುಡೇ ನೀವು ನನ್ನ ಇವತ್ತು ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಕರೆದಿದ್ದೀರಾ, ಐ ಫೀಲ್ ಇಟ್ ಕೈಂಡ್ ಆಫ್ ಇಸ್ ಅ ರಿಮೈಂಡರ್ ಫಾರ್ ಅಸ್ ದಟ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ಟೇಕಿಂಗ್ ಅಸ್ ಸಮ್ವೇರ್ ಅಲ್ವಾ? ಐ ಮೀನ್ ಇಟ್ಸ್ ಅನ್ ಅಪ್ರಿಸಿಯೇಷನ್ ಅಂಡ್ ಇಟ್ ಇಸ್ ಅ ರೆಕಗ್ನಿಷನ್. ಸೊ ಏನಾಗುತ್ತೆ ಜನರಲಿ ಇನ್ ಮೈ ಟೀಮ್, ಐ ಗಿವ್ ರೆಕಗ್ನಿಷನ್ ಟು ಮೈ ಟೀಮ್, ರೈಟ್? ಬಟ್ ಹೂ ವಿಲ್ ಗಿವ್ ರೆಕಗ್ನಿಷನ್ ಟು ಅಸ್? ಇಟ್ಸ್ ಮೋಸ್ಟ್ಲಿ ಯುವರ್, ಡೆಫಿನೆಟ್ಲಿ ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲಿ ಅವರು, ಬಟ್ ಹೇಳಿ ಹೇಳಿ ಅವರಿಗೂ ಬೇಸೋದೋಗಿದೆ ಅಂಡ್ ಅವರು ಮುಂದೆ ದೇ ಮೂವ್ಡ್ ಆನ್, ಬಟ್ ಅಟ್ ಸಮ್ ಪಾಯಿಂಟ್ ವಿ ನೀಡ್ ರೆಕಗ್ನಿಷನ್ಸ್, ರೈಟ್? ಸೊ ದೀಸ್ ಕೈಂಡ್ ಆಫ್ ಸ್ಪೆಕ್ಸ್ ದಟ್ ಹ್ಯಾಪನ್ಸ್ ಇನ್ ಲೈಫ್, ಲೈಕ್ ನಮಗೆ ಗವರ್ನರ್ ಇಂದ ಅವಾರ್ಡ್ ಬಂದಿದ್ದು, ಅಂಡ್ ಸ್ಮಾಲ್ ಸ್ಮಾಲ್ ಪಾಕೆಟ್ಸ್ ಅಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಸಕ್ಸಸ್, ಇವತ್ತು ನೀವು ನನ್ನ ಆಕಾಶವಾಣಿ ಕರೆದಿದ್ದು, ಐ ಥಿಂಕ್ ದೀಸ್ ಆರ್ ಸಮ್ಥಿಂಗ್ಸ್ ವಿಚ್ ಗಿವ್ ಅಸ್ ವೆರಿ ವೆರಿ ಹ್ಯೂಜ್ ರೆಕಗ್ನಿಷನ್ ಅಂಡ್ ಫೀಲ್ಸ್ ವೆರಿ ಗುಡ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್.
0: ನಿಮ್ಮ ಲೈಫ್ ಅಲ್ಲಿ ನೀವು ತೆಗೆದುಕೊಂಡಿರುವ ಕಷ್ಟದ ನಿರ್ಧಾರ ಏನಾದರೂ ಇದೆಯಾ?
1: ಕಷ್ಟದ ನಿರ್ಧಾರ, ಟು ಬಿ ವೆರಿ ಆನೆಸ್ಟ್, ಆಸ್ ಅ ಮದರ್ ನನಗೆ ನನ್ನ ಮಕ್ಕಳು ಮನೇಲಿದ್ದಾರೆ, ನಾನು ಕೆಲಸದಲ್ಲಿ ಇದ್ದೀನಿ ಅನ್ನೋ

0: ಒಂದು ಯಾವಾಗ್ಲೂ ಗಿಲ್ಟ್ ಐ ಗಿಲ್ಟ್ ಯಾ ಐ ಮೀನ್ ಅದು ಒಂದು ಇರುತ್ತೆ ಬಿಕಾಸ್ ಯು ಕಾಂಟ್ ಬಿ ಇನ್ ಟೂ ಪ್ಲೇಸಸ್ ಅಲ್ವಾ ಬಟ್ ಐ ಆಲ್ಸೋ ಥಿಂಕ್ ಆಫ್ ಮೈ ಮದರ್ ಹೂ ಬಾಟ್ ಅಸ್ ಅಪ್ ಇನ್ ಅ ಸರ್ಟನ್ ವೇ ಅಂಡ್ ನಮ್ಗೆ ಯಾವತ್ತು ಅನ್ಸಲಿಲ್ಲ ಅಯ್ಯೋ ನಮ್ಮ ಅಮ್ಮ ನಾನು ಬಿಟ್ಟು ಹೋಗ್ಬಿಟ್ರು ಅಂತ ಅನ್ಸಲಿಲ್ಲ ಶಿ ಡಿಂಟ್ ಮೇಕ್ ಅಸ್ ಫೀಲ್ ದಟ್ ಬಿಕಾಸ್ ಯಾವಾಗ ಇರಬೇಕು ಶಿ ವಾಸ್ 100% ವಿತ್ ಅಸ್ ಅಂಡ್ ಯಾವಾಗ ಅವ್ರು ಆಚೆ ಇದ್ರು ಶಿ ವಾಸ್ ನಾಟ್ ದೇರ್ ವಿ ಮ್ಯಾನೇಜ್ಡ್ ಆರ್ಸೆಲ್ಸ್ ಐ ಟೆಲ್ ಮೈ ಸೆಲ್ಫ್ ದಟ್ ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಟು ಮೈ ಬಾಯ್ಸ್ ಅಂಡ್ ಬೋತ್ ಮೈ ಬಾಯ್ಸ್ ಆರ್ ವೆರಿ ವಾರ್ಮ್ ಅಂಡ್ ವೆರಿ ಯು ನೋ ಲವಬಲ್ ಬಾಯ್ಸ್ ಸೊ ದೇ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ರೆಸ್ಪೆಕ್ಟ್ ಇಟ್ ಸೊ ದಟ್ ಗಿವ್ಸ್ ಮೀ ನನ್ನ ಕಷ್ಟ ಡಿಸಿಷನ್ ಆಸ್ ಅ ಮದರ್ ಅದೇ ಆಗಿರೋದು ನನಗೆ
1: ಅದೇ ತರ ನಿಮ್ಮ ಲೈಫ್ ಅಲ್ಲಿ ಮರೆಯಲಾಗದ ಕ್ಷಣ ನಮ್ ಜೊತೆ
0: ಓ ಮೈ ಗಾಡ್ ತುಂಬಾ ಮರೆಯಲಾಗದ ಕ್ಷಣ ಇದೆ ಬಟ್ ಒಂದು ಮಾತ್ರ ಇವತ್ತಿಗೂ ಐ ನೀಡ್ ಟು ಪಿಂಚ್ ಮೈ ಸೆಲ್ಫ್ ದಟ್ ಅದ್ ನಿಜವಾಗ್ಲೂ ಆಯ್ತಾ ಅಂತ ಅಂಡ್ ಐ ಕೀಪ್ ಆಸ್ಕಿಂಗ್ ಮೈ ಕ್ಲೋಸ್ ಫ್ರೆಂಡ್ಸ್ ದಟ್ ಏ ನಿಜವಾಗ್ಲೂ ಆಯ್ತಾ ಇದು ಅಂತ ನನಗೆ ಈ ಜರ್ನಿನಲ್ಲಿ ಬಿಕಾಸ್ ಆಫ್ ಮೈ ಬಿಸ್ನೆಸ್ ಬಿಕಾಸ್ ಆಫ್ ವಾಟ್ ಐ ಆಮ್ ಡೂಯಿಂಗ್ ಟುಡೇ ಐ ಗಾಟ್ ಅ ಆಪರ್ಚುನಿಟಿ ಟು ಇಂಟ್ರಾಕ್ಟ್ ಆರ್ ಟು ಮೀಟ್ ಆರ್ ಟು ಗ್ರೀಟ್ ನಮ್ಮ ನರೇಂದ್ರ ಮೋದಿ ಜಿ ಅವ್ರನ್ನ ಅಂಡ್ ದಟ್ ಬಾಟ್ ಇನ್ ಸೋ ಮಚ್ ಆಫ್ ಇಮೋಷನ್ಸ್ ಐ ಕಾಂಟ್ ಟೆಲ್ ಯು ಸೊ ದೇ ಸೇ ರೈಟ್ ನೀವು ಯು ಡ್ರೀಮ್ ಆಫ್ ಸಮಥಿಂಗ್ ಅಂಡ್ ದಟ್ ಬಿಕಮ್ಸ್ ಟ್ರೂ ಅಂಡ್ ಯು ಫೀಲ್ ಗುಡ್ ಅಂತ ದಿಸ್ ವಾಸ್ ಲೈಕ್ ಐ ಹ್ಯಾಡ್ ನಾಟ್ ಡ್ರೀಮ್ಡ್ ಆಫ್ ಇಟ್ ಓನ್ಲಿ ಲೈಕ್ ಲಿಟ್ರಲಿ ಅಂಡ್ ನಮ್ಮ ಅಪ್ಪ ವಾಸ್ ಹೀಸ್ ಅ ಬಿಗ್ ಫ್ಯಾನ್ ಆಫ್ ಮೋದಿ ಜಿ ಅಂಡ್ ಹೀಸ್ ಟು ಆಲ್ವೇಸ್ ಎ ಮೋದಿ ಅವ್ರು ಬರಬೇಕು ಅವತ್ತು ನನಗೆ ರಿಯಲೈಸ್ ಆಗಲಿಲ್ಲ ಇವತ್ತು ನಮ್ಮ ತಂದೆ ನಮ್ಮ ಜೊತೆ ಇಲ್ಲ ಅಂಡ್ ಸಮ್ವೇರ್ ಐ ಫೀಲ್ ಹಿ ವುಡ್ ಹ್ಯಾವ್ ಬೀನ್ ವೆರಿ ಪ್ರೌಡ್ ಅವ್ರಿಗೆ ಗೊತ್ತಾಗಿದ್ರೆ ಅಂತ ಸೊ ದಟ್ ಈಸ್ ಒನ್ ಮೂಮೆಂಟ್ ಆಫ್ ಮೈ ಲೈಫ್ ಮೇ ಬಿ ನೀವು ನಿದ್ದೆ ಲೆಪ್ಸ್ಬಿಟ್ಟು ಕೇಳಿದ್ರು ನಾನು ಅದನ್ನ ಹೇಳೋದು
1: ಶ್ವೇತಾ ಅವರೇ ಈಗ ಉದ್ಯಮಿಯಾಗಲು ಕನಸು ಕಾಣ್ತಾ ಇರೋ ನಮ್ಮ ಮಹಿಳೆಯರಿಗೆ ನೀವು ನೀಡೋ ಸಂದೇಶ ಸಲಹೆ ಏನಾದ್ರು
0: ದಿಸ್ ಐ ಗೆಟ್ ಆಸ್ಕ್ಡ್ ಅ ಲಾಟ್ ಅಂಡ್ ದಿಸ್ ಇಸ್ ವಾಟ್ ಐ ಸೇ ಎವ್ರಿವೇರ್ ಐ ಗೋ ದಟ್ ದ ಫಸ್ಟ್ ಥಿಂಗ್ ಹೆಂಗಸರಿಗೆ ಅಥವಾ ಹೆಣ್ಮಕ್ಳಿಗೆ ವಾಟ್ ಹೋಲ್ಡ್ಸ್ ಅಸ್ ಬ್ಯಾಕ್ ಇಸ್ ಆರ್ ಫ್ಯಾಮಿಲಿ ಬಟ್ ದಟ್ ಇಸ್ ದ ಆಕ್ಚುಲಿ ದ ಸ್ಟ್ರೆಂತ್ ಸೊ ಐ ಥಿಂಕ್ ಎವ್ರಿ ವಿಮೆನ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಸಿ ದಟ್ ಆಸ್ ಅ ಸ್ಟ್ರೆಂತ್ ಅಂಡ್ ಟರ್ನ್ ದಟ್ ಇನ್ ಟು ಅನ್ ಆಪರ್ಚುನಿಟಿ ಅಂಡ್ ಮೇಕ್ ದ ಬೆಸ್ಟ್ ಔಟ್ ಆಫ್ ಇಟ್ ನಾವು ಏನೇ ಮಾಡ್ಬೇಕಂದ್ರು ವಿ ನೀಡ್ ಅವರ್ ಫ್ಯಾಮಿಲಿ ಸಪೋರ್ಟ್ ಸೊ ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ಮಾಡಿ if we are good in our in our home and in our family they will support us and it will definitely accelerate whatever business we want to do and ayyo nammaneli bidalla namna ankon kootkondre nav alle kootirthu
1: doubt bande barute nanind agutta middle alli ninth hodre en madodu
0: kandita barute middle alli ninth hodre ninth hoytu allivargu hogodu at least allivargu journey enjoy madirthivalva middle alli ninth hogutte ankon nav maardene idre nam yenu madala but shuru maadbidi ಫ್ಲಾಪ್ ಆದ್ರೂ ಪರವಾಗಿಲ್ಲ ಇನ್ನೊಂದು ಶುರು ಮಾಡಿ ಹೂಸ್ ಆಸ್ಕಿಂಗ್ ಎಕ್ಸ್ಪೀರಿಯನ್ಸ್ ರೈಟ್ ಇವನ್ ಇಫ್ ವಿ ರನ್ ಅ ಬಿಸ್ನೆಸ್ ಫಾರ್ 3 days after the fourth day after that if for some reason you close down that business on the fifth day you can still say that you ran a business for 3 days right rather than saying that I don't know what business feels like yes, yeah yes. So I would say don't think twice of course large investments duddu tandu tumba haaki manelira gold ella adella maadbedi look at your capacity first munnuggi in your own small capacity start maadi bere ella will fall in place finances and all will automatically fall in place is what I feel
1: yeah. ಶ್ವೇತಾ ಅವರೇ ನಿಮ್ಮ ಹಲವು ಕ್ಷೇತ್ರಗಳ ಅನುಭವ ಹಲವು ಸವಾಲುಗಳು ಮತ್ತೆ ಪ್ರತಿಯೊಂದು ಹಂತದಲ್ಲೂ ಹೊಸದನ್ನು ಕಲಿಬೇಕು ಅನ್ನೋ ನಿಮ್ಮ ಉತ್ಸಾಹ ಸೊ ಇವೆಲ್ಲವೂ ಒಂದು ಬಿಸ್ನೆಸ್ ಪರ್ಸನ್ ಜರ್ನಿನ ಡಿಫೈನ್ ಮಾಡುತ್ತೆ ಶ್ವೇತಾ ರವೀಂದ್ರನಾಥ್ ಅವರ ಮಾತುಗಳ ಮೂಲಕ ಉದ್ಯಮಶೀಲತೆ ಅಂದ್ರೆ ಕೇವಲ ಒಂದು ವ್ಯವಹಾರ ಅಥವಾ ವ್ಯಾಪಾರವನ್ನ ಆರಂಭ ಮಾಡೋದಲ್ಲ ಬದಲಾಗಿ ಹೊಸ ಅವಕಾಶಗಳನ್ನು ಗುರುತಿಸೋದು ಹೊಸತನವನ್ನ ಅಳವಡಿಸಿಕೊಳ್ಳೋದು ಸವಾಲುಗಳನ್ನು ಎದುರಿಸೋದು ಮತ್ತು ನಿರಂತರವಾಗಿ ಏನಾದರೂ ಒಂದು ಹೊಸದನ್ನ ಕಲಿಯೋದು ಎಂಬುದನ್ನ ನಾವು ಇವತ್ತಿನ ಸಂದರ್ಶನದಲ್ಲಿ ತಿಳ್ಕೊಂಡ್ವಿ ತಮ್ಮ ಅಮೂಲ್ಯ ಸಮಯವನ್ನ ನಮ್ಗೆ ನೀಡಿ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ಇವತ್ತು ನಿಮ್ಮ ಯೋಚನೆಗಳನ್ನ ಹಂಚಿಕೊಂಡ ಶ್ವೇತಾ ರವೀಂದ್ರನಾಥ್ ಅವರೇ ನಿಮ್ಗೆ ಧನ್ಯವಾದಗಳು ನಮಸ್ಕಾರ ಅಂಡ್ ನಂದೊಂದು ಕೊನೆಯ ಪ್ರಶ್ನೆ ಆಕಾಶವಾಣಿ ಬಗ್ಗೆ ನಿಮ್ಮ ಮಾತುಗಳು ನಿಮ್ಗೆ ನೆನಪುಗಳು ಅಂತ ಏನಾದ್ರೂ ಇದ್ರೆ
0: ಖಂಡಿತ ನೀವ್ ನಂಬಲ್ಲ ವೆನ್ ನೀವ್ ಕಾಲ್ ಮಾಡಿದಾಗ ನಿಮ್ ಆಫೀಸ್ ಇಂದ ಕಾಲ್ ಬಂದಾಗ ನಂಗೆ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳಿದ ತಕ್ಷಣ ನನಗೆ ಒನ್ ಸೆಕೆಂಡ್ ಐ ವಾಸ್ ಡ್ರೈವಿಂಗ್ ಅಂಡ್ ನನ್ಗೆ ಒನ್ ಸೆಕೆಂಡ್ ವಾಟ್ ಅನ್ಸ್ತು ದೆನ್ ಐ ಆಮ್ ಲೈಕ್ ಇವಾಗೆಲ್ಲ ತುಂಬಾ ಪ್ರ್ಯಾಂಕ್ ಕಾಲ್ಸ್ ಬರುತ್ತಲ್ವಾ ಐ ಆಮ್ ಲೈಕ್ ಓಕೆ ಇಸ್ ದಿಸ್ ರಿಯಲ್ ಅಂತ ಆ ತರ ಫೀಲಿಂಗ್ ಬಂತು ಬಟ್ ಇಟ್ ಟಚ್ಡ್ ಅ ಲಾಟ್ ಆಫ್ ಮೈ ಚೈಲ್ಡ್ಹುಡ್ ಮೆಮೊರೀಸ್ ಅಂಡ್ ಇಟ್ ಮೇಕ್ಸ್ ಮೀ ಫೀಲ್ ಸೋ ಗುಡ್ ಟು ಬಿ ಹಿಯರ್ ಯು ವೋಂಟ್ ಬಿಲೀವ್ ಇಟ್ ನನ್ನ ಗೇಟ್ ಎಂಟರ್ ಆಗವಾಗ್ಲೂ ನನಗೆ ಐ ಹ್ಯಾಡ್ ಗೂಸ್ ಬಮ್ಸ್ ಅಂಡ್ ಅ ವೆರಿ ವೆರಿ ನಾಸ್ಟಾಲ್ಜಿಕ್ ಫೀಲಿಂಗ್ ಅಂಡ್ ಇಟ್ ಇಸ್ ಅಮೇಝಿಂಗ್ ಐ ಕಾಂಟ್ ಥ್ಯಾಂಕ್ ಯು ಎನಫ್ ಫಾರ್ ಕಾಲಿಂಗ್ ಮೀ ಹಿಯರ್ ಟುಡೇ ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಆಲ್ ಇಂಡಿಯಾ ರೇಡಿಯೋ ಅಂಡ್ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಇವತ್ತು 1,000 ಬಂದಿರಬಹುದು ಇನ್ ಟುಡೇ ಇನ್ ದ ಮಾರ್ಕೆಟ್ ಬಟ್ ಸರ್ಟನ್ ಥಿಂಗ್ಸ್ ಅಲ್ವಾ ನೋಬಡಿ ಕ್ಯಾನ್ ಚೇಂಜ್ ಅಂಡ್ ಅದೆಲ್ಲ ನಮ್ಮ ಹಾರ್ಟ್ ಅಲ್ಲಿ ಕೂತ್ ಬಿಟ್ಟಿದೆ ಸೊ ಇಟ್ಸ್ ಡೆಫಿನೆಟ್ಲಿ ಅ ವೆರಿ ಪ್ರೌಡ್ ಮೂಮೆಂಟ್ ವೆರಿ ವೆರಿ ಕ್ಲೋಸ್ ಟು ಅಂಡ್ ಈಕ್ವಲ್ ಟು ಮೈ ಅದರ್

0: proud moments, and I will definitely keep this as a feather in my cap. Thank you so much, Ashauri.
1: Shweta, we are also very glad to see you here at Akashvani Studios. Thank you for gracing this interview.
0: Thank you so much. Thank you.
2: ಇಂದಿನ ವನಿತಾ ವಿಹಾರದಲ್ಲಿ ಇದುವರೆಗೂ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ ಶ್ವೇತಾ ರವೀಂದ್ರನಾಥ್ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಆಶಾ. ರಾಜ್ಯವ್ಯಾಪಿ ಪ್ರಸಾರವಾದ ವನಿತಾ ವಿಹಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದುವರೆಗೂ ಕಾರ್ಯಕ್ರಮ ವನಿತಾ ವಿಹಾರ ಪ್ರಸಾರವಾಯಿತು. ಸಮಯ ಆಗಿದೆ 12:30. ಇನ್ನೀಗ ಕೆಲವು ಜಾಹೀರಾತುಗಳು.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು
8: ತೋರ್ಸು.
7: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
6: RBI ಹೇಳುತ್ತೆ,
9: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
10: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
3: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
2: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
3: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
2: ಆಸ್ವಾದಿಸಿ,
3: ಆನಂದಿಸಿ,
2: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

0: ಆತ್ಮೀಯ ಶ್ರೋತೃಗಳೆ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದರೆ ಅವರು ಆಕಾಶವಾಣಿ ಜೊತೆನೇ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: ಆಕಾಶವಾಣಿ ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಶ್ವ ಸಂಧಿವಾತ ದಿನದ ಸಂದರ್ಭದಲ್ಲಿ ಸಂಧಿವಾತದ ಆರೈಕೆ ಮತ್ತು ಚಿಕಿತ್ಸೆ ಈ ಕುರಿತು ವೆಲ್ಲಾಕ್ ಹಾಗೂ ಕೆಎಂಸಿ ಆಸ್ಪತ್ರೆ ಮಂಗಳೂರು ಕೀಲು ಮತ್ತು ಎಲುಬು ವಿಭಾಗದ ಎ ಘಟಕದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಡಾಕ್ಟರ್ ಕೆಆರ್ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್ ಕೆ.
0: ಆಕಾಶವಾಣಿಯ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವಿಶ್ವ ಸಂಧಿವಾತ ದಿನ, ವರ್ಲ್ಡ್ ಆರ್ಥರೈಟಿಸ್ ಡೇ, ಈ ಸಂದರ್ಭದಲ್ಲಿ ಡಾಕ್ಟರ್ ಕೆಆರ್ ಕಾಮತ್, ವೆನ್ಲಾಕ್ ಹಾಗೂ ಕೆಎಂಸಿ ಆಸ್ಪತ್ರೆಯ ಕೀಲು ಮತ್ತು ಎಲುಬು ವಿಭಾಗದ ಎ ಘಟಕದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ.
0: ಈ ವರ್ಷದ ವಿಶ್ವ ಸಂಧಿವಾತ ದಿನದ ಮುಖ್ಯ ಸಂದೇಶ ಅಥವಾ ಮಹತ್ವ ಏನು ಡಾಕ್ಟರ್?
2: ಈ ವಿಶ್ವ ಸಂಧಿವಾತ ದಿನಾಚರಣೆ ಅಥವಾ ವರ್ಲ್ಡ್ ಆರ್ಥರೈಟಿಸ್ ಡೇಯನ್ನು 1996 ಅಮೇರಿಕನ್ ರ್ಯೂಮಟಲಾಜಿಕಲ್ ಅಸೋಸಿಯೇಷನ್ ಮತ್ತು ಯುಲಾರ್ ಅಸೋಸಿಯೇಷನ್ಸ್, ಅಂದರೆ ಯುರೋಪಿಯನ್ ಲೀಗ್ ಫಾರ್ ರ್ಯೂಮಟಲಾಜಿಕಲ್ ಕಂಡೀಷನ್ಸ್ ಅಂತ ಇದೆ, ಇವರು ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿ ವರ್ಷ ಅಕ್ಟೋಬರ್ 12 ವಿಶ್ವ ವಾತರೋಗ ಅಥವಾ ಅಸ್ಥಿ ಸಂಧಿವಾತ ದಿನಾಚರಣೆ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಒಂದು ಸಾಮಾನ್ಯವಾದಂಥ ಒಂದು ಕಾಯಿಲೆ ನಿಜವಾಗಿ, ಆದರೆ ಈ ಆರ್ಥರೈಟಿಸ್ ಎಷ್ಟು ಅಂತ ಹೇಳಿದ್ರೆ ಪ್ರತಿ 100 ಅಂದರೆ ನಿಯರ್ಲಿ 3% 1-3% ಪಾಪ್ಯುಲೇಷನ್ ಅಷ್ಟು ಜನಸಂಖ್ಯೆ ಅಫೆಕ್ಟ್ ಆಗಿರ್ತದೆ ಆ ಕಾಯಿಲೆಯಿಂದಾಗಿ. ಸೊ ಎಷ್ಟೋ ಜನರಿಗೆ ಹಲವಾರು ರೀತಿಯ ಗಂಟು ನೋವು ಅಥವಾ ನಾವಿಲ್ಲಿ ಆರ್ಥರೈಟಿಸ್ ಅಥವಾ ವಾತ ಅಂತ ಹೇಳ್ತೀವಿ. ಇದು ವಾತ ಅಂತ ಹೇಳೋದು ಒಂದು ಸಿಂಪ್ಟಮ್, ಅದು ನಿಜವಾಗಿ ಆರ್ಥರೈಟಿಸ್ ಅಂದರೆ ಒಂದು ಸಿಂಪ್ಟಮ್, ಅದು ರೋಗ ವಿಧಾನ ಅಲ್ಲ, ಡಯಾಗ್ನೋಸಿಸ್ ಅಲ್ಲ, ಅದೊಂದು ಚಿಹ್ನೆ. ಸೊ ಅದರಲ್ಲಿ ಹಲವಾರು ಕಾಯಿಲೆಗಳಿದ್ದಾವೆ. ಸೊ ಇದು ರುಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು, ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿರ್ಬೋದು, ಗೌಟ್ ಅಂತ ಒಂದು ಕಂಡೀಷನ್ ಇದೆ, ಮತ್ತು ರುಮ್ಯಾಟಿಕ್ ಆರ್ಥರೈಟಿಸ್ ಅಥವಾ ಬೇರೆ ಬೇರೆ ಕಾಯಿಲೆಗಳ ಜೊತೆಗಿರುವ ಆರ್ಥರೈಟಿಸ್, ಅಂದರೆ ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್, ಸೇಕ್ರೋಐಲೈಟಿಸ್, ಹೀಗೆ ಹತ್ತು ಹಲವಾರು ಕಾಯಿಲೆಗಳ ಒಂದು ಗುಂಪಿಗೆ ನಾವು ಆರ್ಥರೈಟಿಸ್ ಕಾಯಿಲೆ ಅಥವಾ ವಾತ ರೋಗ ಅಂತ ಕರಿತೇವೆ. ಸೊ ಇಂಥದ್ರಲ್ಲಿ ಇದು ಸಾಮಾನ್ಯವಾಗಿರೋದ್ರಿಂದ ಜನರು ತುಂಬ ಜನ ಇದರಿಂದಾಗಿ ಕಷ್ಟಪಡ್ತಾ ಇರ್ತಾರೆ. ಅದು ಒಂದನ್ನು ಇನ್ನೊಂದಂತ ತಿಳ್ಕೊಳ್ತಾರೆ, ಅದ್ರ ಬಗ್ಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಅಥವಾ ಅವ್ರದ್ದೇ ಟ್ರೀಟ್ಮೆಂಟ್ ಮಾಡಿಕೊಂಡು ತುಂಬ ಕಷ್ಟ ಆದಮೇಲೆ ಅದು ಉಲ್ಬಣಗೊಂಡ ಸ್ಥಿತಿಯಲ್ಲಿ ನಮ್ಮ ಹತ್ರ ಬರ್ತಾರೆ. ಸೊ ಆಗ ನಮಗೆ ಆ ಚಿಕಿತ್ಸೆಯನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಜನರಲ್ಲಿ ಈ ವಾತರೋಗದ ಬಗ್ಗೆ ತಿಳುವಳಿಕೆ ತರಿಸ್ಬೇಕು. ಅಂದರೆ ಇಟ್ಸ್ ಒನ್ ಆಫ್ ದ ಕಾಮನ್ ಕಂಡೀಷನ್ಸ್, ತುಂಬ ಸಾಮಾನ್ಯವಾಗಿರುವ ಕಂಡೀಷನ್, ಆದ್ದರಿಂದ ಅದನ್ನು ಒಂದು ನಾವು ಈ ಥರ ವಾತರೋಗ ದಿನಾಚರಣೆ ಅಂತ ಮಾಡಿದ್ದೇವೆ. ಬಟ್ ಬಹುಶಃ ಈ ವರ್ಷ ನಾವು ಬಹಳ ಬೇಗನೆ ಬಲು ಬೇಗನೆ ಅರ್ಲಿ ಡಯಾಗ್ನೋಸಿಸ್ ಮಾಡಿಸ್ಬೇಕು. ಇದು ಅರ್ಲಿ ಡಯಾಗ್ನೋಸಿಸ್ ಮಾಡಬೇಕು ಅಂತ ಹೇಳಿದ್ರೆ ಬೇಗನೆ ಅದನ್ನು ಕಂಡುಹಿಡಲಿಕ್ಕೆ ಮಾಡಬೇಕು, ಜನರಲ್ಲಿ ತಿಳುವಳಿಕೆ ಇದ್ರೆ ಮಾತ್ರ ಸಾಧ್ಯ. ಸೊ ಅಂತ ಒಂದು ಪ್ರಯತ್ನವನ್ನು ಈ ಒಂದು ವರ್ಷದ ಧ್ಯೇಯವಾಕ್ಯವಾಗಿ ಇಟ್ಕೊಂಡು ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಅಂತ ಈ ಸಲದ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಈ ರೀತಿಯ ತಿಳುವಳಿಕೆಯನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ.
0: ಹಾಗೇನೆ ಈಗ ಸಂಧಿವಾತ ಅಂತ ಹೇಳುವಾಗ ಎಲ್ರಿಗೆ ಗೊತ್ತಾಗೋದು ವಯಸ್ಸಾದವರಿಗೆ ಮಾತ್ರ ಬರುವ ಕಾಯಿಲೆ ಇದು ಅಂತ, ಆದ್ರೆ ಯುವಕರಲ್ಲಿ ಕೂಡ ಕಾಣಿಸ್ತಾ ಇದೆ, ಇದು ಹೌದಾ?
2: ಹೌದು, ಈ ಸಂಧಿವಾತ ನಾನು ಈಗಾಗಲೇ ಹೇಳಿದಾಗೆ ಇದು ವಾತ ಅಂತ ಹೇಳೋದು ನಮ್ದು ಒಂದು ಕಾಯಿಲೆಯ ಒಂದು ಲಕ್ಷಣ ಅಥವಾ ಚಿಹ್ನೆ ಅಂತ ಹೇಳ್ಬೋದು. ಇದರಲ್ಲಿ 10 ವಿಧಗಳಿದೆ. ಕೆಲವೊಂದು ಕಾಯಿಲೆಗಳು ಈವನ್ ಮಕ್ಕಳಲ್ಲಿ ಕಾಣ್ಬೋದು. 2nd ದಶಕದಿಂದ ಅಂದರೆ 10-15 ಹಿಡಿದು 75-80 ಬೇರೆ ಬೇರೆ ಏಜಲ್ಲಿ ಬೇರೆ ಬೇರೆ ಥರದ ವಾತರೋಗಗಳು ಕಾಣ್ತವೆ. ಮತ್ತು ರುಮಟಾಯ್ಡ್ ಆರ್ಥರೈಟಿಸ್ ಆಮವಾತ ಅಂತ ಏನು ಹೇಳ್ತೀವಿ ನೋಡಿ, ಅದು ಕೂಡ ಮಕ್ಕಳಲ್ಲೂ ಕಾಣ್ಬೋದು ಅಪರೂಪವಾಗಿ, ಮತ್ತು 2nd ದಶಕದಿಂದ ಚಾಲು ಆಗ್ತದೆ. ಇನ್ನು 11 to 50 ಹೆಂಗಸರಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಕಂಡು ಬರ್ತದೆ, ಅದು ಗಂಡಸರಲ್ಲಿ ಕೂಡ ಬರ್ಬೋದು. ಆ್ಯಂಕಿಲೋಸಿಂಗ್ ಸ್ಪಾಂಡಿಲೈಟಿಸ್ ಇನ್ನೊಂದು ಕಾಯಿಲೆ, ಅಲ್ಲಿ ನಮ್ಮ ಮೂಮೆಂಟ್ ಕಶೇರುಕಗಳ ಮೂಮೆಂಟ್ ಕಡಿಮೆ ಆಗಿರ್ತದೆ. ಸೊ ಅದು ಕೂಡ ಒಂದು ಥರದ ಕಾಯಿಲೆ, ಅದು ಹುಡುಗರಲ್ಲಿ ಜಾಸ್ತಿ ಕಂಡು ಬರ್ತದೆ. ಹೀಗೆ ಈ ಎಲ್ಲ ಕಾಯಿಲೆಗಳು ಅತಿ ಸಣ್ಣ ವಯಸ್ಸಿನಿಂದ ಹಿಡಿದು ಅಸ್ಥಿ ಸಂಧಿವಾತ ಅಥವಾ ಆಸ್ಟಿಯೋಆರ್ಥರೈಟಿಸ್ ಹೇಳೋದು 60, 50, 55, 60 ಹಿಡಿದು 70 ಹೀಗೆ ಬರ್ತದೆ. ಇದು ಸವೆತದಿಂದ ಅಂತ ಹೇಳಿದ್ರೆ ನಾವು ಇಂಗ್ಲೀಷಲ್ಲಿ ಹೇಳೋದಾದ್ರೆ ವೇರ್ ಅಂಡ್ ಟೇರ್, ಮುಪ್ಪು ಬರೋ ಹಾಗೆ ನಮ್ಮ ಎಲ್ಲ ಅಂಗಾಂಗಗಳು ಸವಿತವೆ, ಅದೇ ಥರ ಜಾಯಿಂಟ್ ಅಥವಾ ನಮ್ಮ ಗಂಟುಗಳು ಕೀಲುಗಳು ಕೂಡ ಸವಿತವೆ.

0: ಆ ರೀತಿ ಬರುತ್ತೆ. ಸೊ ಇದೆಲ್ಲ ಸೇರಿ ಅಂದರೆ ಬೇರೆ ಬೇರೆ ಕಾಯಿಲೆಗಳು ಸೇರಿ ಅಂದರೆ ಅವುಗಳೆಲ್ಲ ಗುಂಪನ್ನು ನಾವು ವಾತರೋಗ ಅಂತ ಕರಿತಾ ಇದ್ದೀವಿ.
1: ಮತ್ತೆ ಈಗ ಆಸ್ಟಿಯೋ ಆರ್ಥರೈಟಿಸ್ ಹಲವಾರು ವಿಧಗಳನ್ನು ನೀವು ಚರ್ಚಿಸಿದ್ರಿ, ಅದರಲ್ಲಿ ಶುರುವಿಗೆ ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಅಸ್ಥಿ ಸಂಧಿವಾತ ಅಂತ ಕೂಡ ಹೇಳಿದ್ರಿ. ಹೀಗಂದ್ರೆ ಏನು ಡಾಕ್ಟರ್?
0: ಅಸ್ಥಿ ಸಂಧಿವಾತ ಅಂದರೆ ಸಾಮಾನ್ಯವಾಗಿ ಸವೆತದಿಂದ ಬರುವಂತಹ ಒಂದು ಗಂಟುಗಳ ಕಾಯಿಲೆ. ಸವೆತ ಅಂತ ಹೇಳಿದ್ರೆ ವೇರ್ ಅಂಡ್ ಟೇರ್, ಯಾವುದನ್ನು ಕೂಡ ಒಂದು ಸವೆತಕ್ಕೆ ಒಂದು ಮುಖ್ಯ ಕಾರಣ ಏನಂದ್ರೆ ನಮ್ಮ ಪ್ರಾಯ, ಏಜ್ ಅದನ್ನು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಏಜ್ ಆಗ್ತಾ ಹೋಗ್ತದೆ. ಯೂಶ್ವಲಿ 50-55-60 ನಮ್ಮಲ್ಲಿ ಹೆಂಗಸರಲ್ಲಿ, 55-60 ಗಂಡಸರಲ್ಲಿ ಜಾಯಿಂಟ್ ಸವೆತದ ಸಣ್ಣ ಮಟ್ಟದ ನೋವು ಚಾಲು ಆಗ್ತದೆ. ನಿಜವಾಗಿ ನನಗೆ ಕೂಡ ಈಗ 60, ಈಗ ನನಗೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಯಿಂಟಲ್ಲಿ ನನ್ನ ನೀ ಜಾಯಿಂಟ್ ಮೊಣಕಾಲು ಗಂಟಲ್ಲಿ ಹೌದಲ್ವೋ ನೋವು ಸ್ಟಾರ್ಟ್ ಆಗಿದೆ. ಇದನ್ನು ನಾವು ಈಗಲೇ ಬಹಳ ಬೇಗನೆ ನಾವು ಏನಾದರೂ ಬೇಕಾದಂಥ ಚಿಕಿತ್ಸೆ ಅಥವಾ ಒಂದು ಎಚ್ಚರಿಕೆಯನ್ನು ವಹಿಸಿದರೆ ಖಂಡಿತವಾಗಿಯೂ ಅದನ್ನು ಮುಂದೆ ಜಾಸ್ತಿ ಆಗದಾಗೆ ನೋಡ್ಬೋದು. ಸೊ ಅದಕ್ಕೆ ನಾವು ವೇರ್ ಅಂಡ್ ಟೇರ್ ಇಸ್ ಡ್ಯೂ ಟು ಏಜಿಂಗ್, ಓವರ್ ಯೂಸ್ ಎರಡನೇದು ಅತಿಯಾದ ಯೂಸ್. ನಾವೇನಾಗುತ್ತೆ ಈ ಸ್ಪೋರ್ಟಿಂಗ್ ಇಂಡಿವಿಜುವಲ್ಸಲ್ಲಿ ಕೂಡ ಬರ್ಬೋದು, ಅಥವಾ ನಾವೇ ಕೆಲಸ ಮಾಡುವಾಗ ಭಾರವನ್ನು ಜಾಸ್ತಿಯಾಗಿ ಹೊತ್ತುವಂಥದ್ದು, ಹೊಲದಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಕಲ್ಲು ಅಂಥದನ್ನು ಎತ್ತಿ ಗೋಡೆ ಕಟ್ಟುವುದು, ಇಂಥ ಕೆಲಸಗಳು ಮಾಡೋರಲ್ಲಿ ಕೂಡ ತುಂಬ ಬೇಗನೆ ಜಾಯಿಂಟ್ಸ್ಗಳು ಸವಿತವೆ, ಬಿಕಾಸ್ ದೇ ಆರ್ ಓವರ್ ಯೂಸ್ ದೇ ಆರ್ ಜಾಯಿಂಟ್ಸ್. ಹಾಗೆ ಮತ್ತು ತೂಕ, ದೇಹದ ತೂಕ ಕೂಡ ಒಂದು ಇಂಪಾರ್ಟೆಂಟ್ ಕಾರಣ ಆಗ್ತದೆ. ಈ ದೇಹದ ತೂಕ ಯಾರಲ್ಲಿ ಸ್ಥೂಲಕಾಯ ಇರ್ತದೆ ಅವರಿಗೆ ಗಂಟುಗಳ ಮೇಲೆ ವೆಯ್ಟ್ ಜಾಸ್ತಿ ಬೀಳ, ಎಸ್ಪೆಷಲಿ ಮೊಣಕಾಲಿನ ಗಂಟಾಗಲಿ ಅರೆಕಟ್ಟಿನ ಜಾಯಿಂಟ್ ಆಗಲಿ. ನಾವು ಮೇಲೆ ಕೆಳಗೆ ಹತ್ತಿ ಇಳಿಯುವಾಗ ನಮ್ಮ ದೇಹದ ತೂಕದ 10 ವೆಯ್ಟ್ ಬೀಳ್ತದೆ. ಅಂದರೆ ನಾವು 60 ಇದ್ದರೆ 600 ನಮ್ಮ ಒಂದು ನಡೆಯುವ ಒಂದು ಸ್ಟೈಲಲ್ಲಿ ಒಂದು ಸ್ಟೆಪ್ ಹಾಕುವಾಗ ಅಷ್ಟು ನಮ್ಮ ಗಂಟಿನ ಮೇಲೆ ಬೀಳೋದ್ರಿಂದ ಗಂಟುಗಳು ಬೇಗನೆ ಸಿಗುತ್ತವೆ. ಈಗ 60 ಹೊರಲಿಕ್ಕಾಗದವನ ಮೇಲೆ 600 ಹಾಕಿದರೆ
1: ಕಷ್ಟ ಆಗ್ತದೆ,
0: ಭಾರತ ಸವೆತಗಳು ಜಾಸ್ತಿ ಬರುತ್ತೆ. ಈಗ ಸವೆತ ಅದು ನಮ್ಮ ಜೀವನದ ಒಂದು ಕ್ರಮ, ಅದು ಆ್ಯಸ್ ಏಜ್ ಇನ್ಕ್ರೀಸಸ್ ನಮ್ಮ ಪ್ರಾಯ ಜಾಸ್ತಿ ಆಗುತ್ತೆ, ನಮ್ಮ ಕಣ್ಣುಗಳಲ್ಲಿ ದೃಷ್ಟಿಹೀನತೆ ಬರ್ತದೆ ಅಲ್ವಾ, ಹಾಗೆ ಬೇರೆ ಬೇರೆ ಅಂಗಾಂಗಗಳು ಸವಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಮೂಳೆ ಮತ್ತು ಕೀಲು ಹೊರತಲ್ಲ, ಅದರಲ್ಲೂ ಸವೆತ ಬರುತ್ತೆ. ಇದು ಮಾತ್ರ ದೊಡ್ಡ ಕಾಯಿಲೆ ಅಲ್ಲ, ಅದನ್ನು ನಾವು ಮುಂದೆ ಹಾಕ್ಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ಸರಿಯಾದ ವ್ಯಾಯಾಮ ಮಾಡೋದ್ರಿಂದ, ಮತ್ತು ಮಸಲ್ಸ್ ಅವುಗಳಲ್ಲಿ ಜಾಸ್ತಿ ಶಕ್ತಿ ಇರೋದ್ರಿಂದ, ಮತ್ತು ಅನಗತ್ಯವಾಗಿ ಕೆಲವು ಕೆಲಸಗಳನ್ನು ಮಾಡದಿರೋದ್ರಿಂದ, ಮುಖ್ಯವಾಗಿ ಸ್ಥೂಲ ದೇಹ ಅಥವಾ ನಮ್ಮ ಒಬ್ಯಾಸಿಟಿ ಅಂತ ಹೇಳ್ತೀವಿ ನೋಡಿ, ಓವರ್ ವೆಯ್ಟ್ ಅಂತ ಹೇಳ್ತೀವಿ, ದೇಹದ ತೂಕವನ್ನು ನಿಯಂತ್ರಿಸುವುದರಿಂದ ಅದು ಮುಂದೆ ಹೋಗದಾಗೆ ನೋಡ್ಕೊಂಡು
1: ತಡೆಗಟ್ಟಬಹುದು. ಅಂದ್ರೆ ನಮ್ಮ ಕೈಯಲ್ಲೇ ಉಂಟು,
0: ನಮ್ಮ ಕೈಯಲ್ಲಿ ಸಾಕಷ್ಟು ಇದೆ. ಅದು ಕೂಡ ಕೆಲವೊಂದು ಸರ್ತಿ ಡಯಟ್ ಅಂತ ಹೇಳ್ತೇವೆ ನಾವು, ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಗೊತ್ತಾಗುದಿಲ್ಲ, ಅದು ನಾವು ತಿಂದು ಹೋಗ್ತದೆ, ವೆಯ್ಟ್ ಜಾಸ್ತಿ ಆಗ್ತದೆ. ಎಷ್ಟು ನಾವು ಅದ್ರ ಬಗ್ಗೆ ಜಾಗೃತಿ ಮಾಡ್ತೇವೆ ತುಂಬ ಒಳ್ಳೆಯದು. ಬಹುಶಃ 40-45 ಆಗ್ಲಿಕ್ಕೆ ನಾವು ಚಾಲು ಮಾಡಬೇಕು, ಅಂದರೆ ನಮ್ಮ ಆರೋಗ್ಯ ಡಯಟ್ ಅನ್ನು ಕಂಟ್ರೋಲ್ ಮಾಡಿ, ಮತ್ತೆ ಅದಕ್ಕೆ ವ್ಯಾಯಾಮ ಕೂಡ ಸೇರಿಸ್ಬೋದು, ವ್ಯಾಯಾಮದಿಂದ ಕೂಡ ಒಳ್ಳೆಯ ಲಾಭ ಸಿಗುತ್ತೆ.
1: ಈಗ ಅದರೊಟ್ಟಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಆಮವಾತ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಏನು?
0: ಇದು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಒಂದು ಆಂಟಿಬಾಡಿ ಅಂತ ಹೇಳಿದ್ರೆ, ನಮ್ಮ ಪ್ರತಿರೋಧ ಶಕ್ತಿಗಳು ನಮ್ಮ ಜೀವಕೋಶದ ಮೇಲೆ ಅಟ್ಯಾಕ್ ಮಾಡ್ತವೆ, ಅದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೇವೆ. ಇದರಲ್ಲಿ ತುಂಬ ಗ್ರೂಪ್ ಇದೆ. ಇದು ಈ ಒಂದು ಗ್ರೂಪ್ಸ್ ಅಲ್ಲಿ ಒಂದು 100 ಕಾಯಿಲೆಗಳ ಹೆಸರು ಬರ್ತದೆ. ಸೊ ಸ್ಥೂಲವಾಗಿ ಹೇಳಿದ್ರೆ ಆಮವಾತ ಅಂತ ಹೇಳ್ತೇವೆ, ವೇರ್ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಸ್ವ ಪ್ರತಿರೋಧ ನಿಯಂತ್ರಕ ಶಕ್ತಿಯ ಮೇಲೆ ಆಘಾತ. ನಮ್ಮ ಈಗ ನಮ್ಮ ಊರನ್ನು ಕಾಪಾಡುವ ಜನರೇ ನಾವೊಂದು ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ, ನಮ್ಮ ಊರಿನ ಜನರಂಗ ಅವರ ಮೇಲೆ ದಾಳಿ ಅವರೇ ಮಾಡಿದ್ರೆ ಹೇಗಾಗ್ತದೆ? ಅದಕ್ಕೆ ಆ ಥರ ಒಂದು ಪರಿಸ್ಥಿತಿ ಬರೋದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ಇದು ಅಷ್ಟು ಏನು ಸಾಮಾನ್ಯವಲ್ಲದ ಸ್ಥಿತಿ ಅಲ್ಲ. ನಿಜವಾಗಿ ಸಂಖ್ಯೆಗಳ ಆಧಾರದಲ್ಲಿ ಹೇಳೋದಾದ್ರೆ 1-3% ಆಫ್ ದ ಪಾಪ್ಯುಲೇಷನ್, ಅಂದರೆ 2 in 100 ಈ ಕಾಯಿಲೆ ಇರ್ತದೆ. ತುಂಬ ಜನ ಬರೋದ್ರಿಲ್ಲ. ಇದು ಹೆಂಗಸರಲ್ಲಿ ಜಾಸ್ತಿ ಕಾಮನ್, 4:1 ಅಂತ ಹೇಳ್ತೇವೆ. ಅಂದರೆ 4 ಹೆಂಗಸರಿಗಾಗೋ, 1 ಗಂಡಸರಿಗೆ. 2nd century ಅಂದರೆ 10-15-20 ವರ್ಷದಿಂದ ಚಾಲು ಆದರೆ 50 ತನಕ ಯಾವಾಗಲೂ ಅದು ಕಂಡು ಬರಬಹುದು. ಏನಿದ್ರೆ ಸೂಚನೆಗಳು ಅಂದರೆ, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್, ಬೆಳಿಗ್ಗೆ ಏಳುವಾಗ ಎಲ್ಲ ಕೀಲುಗಳಲ್ಲಿ ಒಂದು ಬಿಗಿತ ಅಥವಾ ಹಿಡಿತ, ಅದನ್ನು ಕೈ ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಸೊಂಟದಲ್ಲಿ ತುಂಬ ನೋವು, ಅಥವಾ ನೀ ಜಾಯಿಂಟಲ್ಲಿ ತುಂಬ ನೋವು. ಒಂದು ಸೂರ್ಯ ಸ್ವಲ್ಪ ಮೇಲೆ ಬರ್ತಾ ಬರ್ತಾ ಅಥವಾ 7-8-9 ಆಗುವಾಗ ಬಿಗಿತ ಕಡಿಮೆ ಆಗ್ತದೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಕಡಿಮೆ ಆಗೋದು. ಅದು 1 ಜಾಸ್ತಿ ಇದ್ದರೆ ಈ ಕಾಯಿಲೆಯ ಲಕ್ಷಣ ಆಗಿರ್ತದೆ. ಎಲ್ರಿಗೂ ಇರ್ಬೋದು. ಈಗ ಏಜ್ ಆದಾಗೆ ಸ್ವಲ್ಪ ಬಿಗಿತ ಇರ್ತದೆ. ಈಗ 70 ವರ್ಷದವರೆಗೆ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಸ್ಟಿಫ್ನೆಸ್, ಒಂದು 15-20
1: ಬರೀ ಕಾಲು ಗಂಟುಗಳಲ್ಲಿ ಮಾತ್ರ,
0: ಎಲ್ಲ ಗಂಟುಗಳಲ್ಲಿ ಇರ್ಬೋದು. ಕೈಯ ಗಂಟುಗಳಲ್ಲಿ ಇರ್ತದೆ, ಬೆನ್ನು ಒಳ್ಳೆ ಗಂಟುಗಳಲ್ಲಿ ಇರ್ಬೋದು, ಹಿಪ್ ನೀ ಜಾಯಿಂಟ್ ಎಲ್ಲ ಕಡೆ ಇರ್ಬೋದು, ಬಟ್ ಕೈ ಗಂಟುಗಳಲ್ಲಿ ಕೂಡ ಜಾಸ್ತಿ ಇರ್ತದೆ. ಮೋರ್ ದನ್ 1 ಅವರ್ ಇರಬೇಕು ಆಗಲೇ ಅದಕ್ಕೆ ನಾವು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅದರ ಜೊತೆಗೆ

0: ಇದು ಒಂದೇ ಜಾಯಿಂಟಲ್ಲಿ ಇರೋದಿಲ್ಲ, ಮಲ್ಟಿಪಲ್ ಜಾಯಿಂಟ್ಸ್, ಅದಕ್ಕೆ ಪಾಲಿಆರ್ಥರೈಟಿಸ್ ಅಂತ ಹೇಳ್ತೇವೆ. ಅಂದರೆ ಸುಮಾರು ಮೂರಕ್ಕಿಂತ ಜಾಸ್ತಿ ಜಾಯಿಂಟಲ್ಲಿ ಇದ್ದಾಗ, ಈ ಒಂದು ಬಿಗಿತ ಮತ್ತು ನೋವು ಇದ್ದಾಗ ಊತ ಕೂಡ ಬರ್ತದೆ. ರೊಮೆಟೋ ಅಂತ ಹೇಳಿದ್ರೆ ಸ್ಟ್ರೀಮ್ ಆಫ್ ಫ್ಲೋ ಅಂತ ಹೇಳ್ತೇವೆ, ಅಂದರೆ ಜಲಪಾತದ ಥರ ನೀರು ಜಲಪಾತ ಹೊಮ್ಮುತ್ತದೆ ನೋಡಿ. ಹಾಗೆ ಜಾಯಿಂಟ್ಗಳಲ್ಲೆಲ್ಲ ಸೂಜಿ ಅಥವಾ ದಪ್ಪ ಆಗಿಬಿಟ್ಟು ಅದಕ್ಕೆ ರೊಮೆಟೋಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ನಿಜವಾಗಿ ಅದರ ಅರ್ಥ ಲ್ಯಾಟಿನ್ ಶಬ್ದ ಏನಂತ ಹೇಳಿದ್ರೆ ಫ್ಲೋ ಆಫ್ ವಾಟರ್, ಅಂದರೆ ಜಲಪಾತ ಜಾಯಿಂಟ್ಗಳಲ್ಲಿ ಜಲ ತುಂಬಿಕೊಳ್ಳೋದು, ಅದನ್ನೇ ನಾವು ರೊಮೆಟೋಯ್ಡ್ ಆರ್ಥರೈಟಿಸ್. ಇದು ಮಲ್ಟಿಪಲ್ ಜಾಯಿಂಟಲ್ಲಿ ಇರ್ತದೆ, ಸ್ಟಿಫ್ನೆಸ್ ಇರ್ತದೆ, ಮತ್ತು ಎರಡೂ ಕೈಗಳ ಜಾಯಿಂಟಲ್ಲಿ ಜಾಸ್ತಿ ಯಾವಾಗಲೂ. ಈ ನಮ್ಮ ಕೈಯಲ್ಲಿ ಸಣ್ಣ ಸಣ್ಣ ಜಾಯಿಂಟ್ಗಳು 14-28 ಜಾಯಿಂಟ್ ಇಂಪಾರ್ಟೆಂಟ್ ಇದ್ದಾವೆ, ಅದಕ್ಕಿಂತ ಜಾಸ್ತಿ ಇದ್ದಾವೆ. ಬಟ್ ನಾನು ಹೇಳಿದ್ದು ಎಲ್ಲ ಬೆರಳುಗಳಲ್ಲಿ 2-3 ಜಾಯಿಂಟ್ ಇದ್ದಾವೆ, ಹಾಗೆ 14 ಜಾಯಿಂಟ್ ಅಲ್ಲೇ ಆಗ್ತವೆ, ಮತ್ತೆ ಕೆಳಗೆ ಸುಮಾರಷ್ಟು ಜಾಯಿಂಟ್ ಇದ್ದಾವೆ. ಈ ಜಾಯಿಂಟ್ಗಳೆಲ್ಲ ತೊಂದರೆ ಇರ್ತದೆ, ಮತ್ತು ಅದು ಎರಡೂ ಬಲಗೈ ಮತ್ತು ಎಡಗೈಯಲ್ಲಿ ಒಂದೇ ಥರ ಸಿಂಪ್ಟಮ್ಸ್ ಇರುತ್ತೆ. ಅದು ಪಾಸಿಟಿವ್, 75-80% ಜನರಲ್ಲಿ ಈ ಕಾಯಿಲೆ ಇದ್ದವರಲ್ಲಿ ಅದು ಪಾಸಿಟಿವ್ ಅಂತ ಕಂಡುಬರುತ್ತದೆ. ಆಮೇಲೆ ಒಂದು ಕೆಲವು ಗುಳ್ಳೆಗಳು ಕಾಣ್ತವೆ, ರೊಮಟಾಯ್ಡ್ ನೊಡ್ಯೂಲ್ ಅಂತ ಕಾಣ್ತದೆ, ಮತ್ತು ಎಕ್ಸ್ರೇ ತೆಗೆದಾಗ ಎಕ್ಸ್ರೇ ಕೂಡ ಚೇಂಜಸ್ ಕಂಡು ಬರ್ತದೆ. ಇದೆಲ್ಲ ಕಾಯಿಲೆಯ ಲಕ್ಷಣಗಳು. ಇದನ್ನು ಅಮೇರಿಕನ್ ರೊಮಟೊಲಾಜಿಕಲ್ ಅಸೋಸಿಯೇಷನ್ ಮತ್ತು ಯುಲಾರ್, ನಮಗೆ ಸಾಧಾರಣ ಡಾಕ್ಟರ್ ಮಾತ್ರ ಅಲ್ಲ, ಈವನ್ ನಮ್ಮ ANMs ಅಥವಾ ಅವರು ಕೂಡ ಈ ಕಾಯಿಲೆ ಬಗ್ಗೆ ಇಂಥ ಲಕ್ಷಣಗಳು ಇದ್ದಾಗ ಮನೆಗೆ ಹೋದಾಗ ಕಂಡು ಬಂದರೆ ಅದನ್ನು ಕೂಡಲೇ ತಜ್ಞ ವೈದ್ಯರಲ್ಲಿಗೆ ಹೋಗಿ ತೋರಿಸಿ ಅಂತ ಹೇಳುವಂಥ ಕೈ ಈ ಥರದ ಕ್ರೈಟೀರಿಯಾಗಳನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಿಕೊಂಡು ಅವರು ಹೇಳ್ತಾರೆ, ಏನಾದರೂ ಇಷ್ಟು ಸಿಂಪ್ಟಮ್ಸ್ ಇದ್ದರೆ, ಅಥವಾ ನಾನೀಗ 4-7 ಸಿಂಪ್ಟಮ್ಸ್ ಹೇಳಿದೆ, ಅವಳು ಯಾವುದಾದ್ರೂ ಒಂದು 4 ವಾರಕ್ಕಿಂತ ಜಾಸ್ತಿ ಇದ್ದರೆ ಅಂಥ ಒಂದು ನಮ್ಮ ರೋಗಿಯನ್ನು ಅಥವಾ ವ್ಯಕ್ತಿಯನ್ನು ನಾವು ಮುಂದಿನ ಚಿಕಿತ್ಸೆಗೆ ಅಥವಾ ಸರಿಯಾದ ಡಯಾಗ್ನೋಸ್ ಕನ್ಫರ್ಮ್ ಮಾಡಲಿಕ್ಕೆ ತಜ್ಞ ವೈದ್ಯರಲ್ಲಿ ಕಳಿಸ್ತೇವೆ.
1: ಈಗ ನಾವು ಆಸ್ಟಿಯೋ ಆರ್ಥರೈಟಿಸ್ ಮತ್ತೆ ರುಮಟಾಯ್ಡ್ ಆರ್ಥರೈಟಿಸ್ ಎರಡನ್ನು ಕೂಡ ಮಾತನಾಡಿದೆವು, ಈ ಎರಡರ ನಡುವಿನ ವ್ಯತ್ಯಾಸಗಳೇನೇನು?
0: ಹೌದು, ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ. ಇದು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಬೇಗ ಸ್ಟಾರ್ಟ್ ಆಗ್ತದೆ. ನಾನು ಹೇಳಿದಲ್ಲ 15 ವರ್ಷದಿಂದ ಹಿಡಿದು 50 ವರ್ಷದೊಳಗೆ ರುಮಟಾಯ್ಡ್ ಆರ್ಥರೈಟಿಸ್. ವೆರಾಸ್ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಅಸ್ಥಿ ಸಂಧಿವಾತ ಅಥವಾ ಏಜ್ನಿಂದಾಗಿ ಬರೋದು ಅದು 50-55 ನಂತರ, ನಿಜವಾಗಿ 60 ನಂತರನೇ ಅಂತ ಹೇಳ್ಬೋದು. ಇದು 50 ವರ್ಷದೊಳಗಿರ್ತದೆ ಅದು 50, ಬಟ್ ಬರಲೇಬಾರ್ದು ಹೇಳಿಲ್ಲ ರೊಮಟಾಯ್ಡ್ ಆರ್ಥರೈಟಿಸ್ ಆಫ್ಟರ್ 50 ಇಯರ್ಸ್. ಬಟ್ ಕಾಮನ್ ಆಗಿ ಇದು ಸಣ್ಣ ಪ್ರಾಯದಲ್ಲಿ ಕಂಡು ಬರ್ತದೆ, ಹೆಂಗಸರಲ್ಲಿ ಜಾಸ್ತಿ ಕಂಡು ಬರ್ತದೆ. ಆಸ್ಟಿಯೋ ಆರ್ಥರೈಟಿಸ್ ಗಂಡಸು ಹೆಂಗಸರಲ್ಲಿ ಸಾಧಾರಣ ಸರ್ವೇ ಸಾಮಾನ್ಯವಾಗಿರ್ತದೆ. ಬಟ್ ಆಸ್ಟಿಯೋ ಆರ್ಥರೈಟಿಸ್ ಬೇಗ ಬರಬಾರ್ದು ಅಂತಿಲ್ಲ, ಹಾಗೆ ಬಂದಿದ್ರೆ ಅದಕ್ಕೆ ಏನಾದರೂ ಇಂಜುರಿ ಟ್ರಾಮಾ ಅಥವಾ ಫ್ರಾಕ್ಚರ್ ಏನೋ ಆಗಿದ್ದರೆ ಬರೋದಿದೆ. ಇಲ್ಲಾದರೆ ಆಸ್ಟಿಯೋ ಆರ್ಥರೈಟಿಸ್ ಪ್ರೈಮರಿ ಆಸ್ಟಿಯೋ ಆರ್ಥರೈಟಿಸ್ ಪ್ರಾಥಮಿಕ ಹಂತದಲ್ಲಿ ಬರುವಂಥ ಒಂದು ಅಸ್ಥಿ ಸಂಧಿವಾತ, ಅದು ವಯಸ್ಸಾದವರಲ್ಲಿ ಕಂಡು ಬರ್ತದೆ, ಅಂದರೆ 60-65 ವರ್ಷ ಕಂಡು ಬರ್ತದೆ. ಈ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತಾರೆ, ಬೆಳಗಿನ ಜಾವದ ಬಿಗಿ ಹಿಡಿತ, ಇದು ಆಸ್ಟಿಯೋ ಆರ್ಥರೈಟಿಸ್ನಲ್ಲಿ ಕಡಿಮೆ ಇರ್ತದೆ. ಇದು ರೊಮಟಾಯ್ಡ್ ಆರ್ಥರೈಟಿಸ್ನಲ್ಲಿ 1 ಗಂಟೆಗಿಂತ ಜಾಸ್ತಿ ಇರ್ತದೆ. ಮತ್ತು ಆಸ್ಟಿಯೋ ಆರ್ಥರೈಟಿಸ್ ಅನ್ನು ಹೇಳುವಂಥದ್ದು ಈಗ ಮೊಣಕಾಲು ಗಂಟಲ್ಲಿ ಅಥವಾ ನಮ್ಮ ನೀ ಜಾಯಿಂಟಲ್ಲಿ, ಹಿಪ್ ಜಾಯಿಂಟಲ್ಲಿ, ಈಗ ದೊಡ್ಡ ಜಾಯಿಂಟ್ಗಳಲ್ಲಿ ಅಥವಾ ಬೆನ್ನು ಮೂಳೆಯ ಜಾಯಿಂಟ್, ಕಶೇರುಕದ ಜಾಯಿಂಟ್ಗಳಲ್ಲಿ, ಕೀಲುಗಳಲ್ಲಿ ಜಾಸ್ತಿ ಕಂಡು ಬರ್ತದೆ. ಅದು ರೊಮಟಾಯ್ಡ್ ಆರ್ಥರೈಟಿಸ್ ಕೈಗಳ ಜಾಯಿಂಟ್ನಲ್ಲಿ ಜಾಸ್ತಿ ಬರ್ತದೆ. ಈಗಾಗಲೇ ಹೇಳಿದ ಹೆಂಗಸರಲ್ಲಿ ರೊಮಟಾಯ್ಡ್ ಆರ್ಥರೈಟಿಸ್ ಜಾಸ್ತಿ ಕಂಡು ಬರ್ತದೆ. ಸೊ ಹೀಗೆ ಒಂದು ಏಜ್ನಿಂದಾಗ ಆಗೋದು. ಇನ್ನೊಂದು ನಮ್ಮ ಆಟೋಇಮ್ಯೂನ್ ಡಿಸೀಸ್, ನಮ್ಮ ಪ್ರತಿರೋಧ ಶಕ್ತಿ ನಮ್ಮ ಜೀವಕೋಶಗಳ ಮೇಲೆ ಆಘಾತವನ್ನು ಮಾಡೋದ್ರಿಂದಾಗಿ ಬರುವಂಥದ್ದು ರೊಮಟಾಯ್ಡ್ ಆರ್ಥರೈಟಿಸ್. ಹೀಗೆ ಸರ್ವೇ ಸಾಧಾರಣವಾಗಿ ನಾವು ಅದನ್ನು ಮತ್ತೆ ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಕೂಡ ಕಂಡುಹಿಡಬಹುದು. ರೊಮಟಾಯ್ಡ್ ಫ್ಯಾಕ್ಟರ್ ಅಂತ ಹೇಳಿ ಒಂದು ಟೆಸ್ಟ್ ಮಾಡ್ತೇವೆ, ಅದು ರೊಮಟಾಯ್ಡ್ ಆರ್ಥರೈಟಿಸ್ ಪೇಷೆಂಟಲ್ಲಿ ಪಾಸಿಟಿವ್ ಇರ್ತದೆ. ನಾವು ಇದರಲ್ಲಿ ಒಂದು ಎಕ್ಸ್ರೇ ಮಾಡಿದಾಗ, ಆಸ್ಟಿಯೋ ಆರ್ಥರೈಟಿಸ್ ಎಲ್ಲ ಎಕ್ಸ್ರೇ ಮಾಡಿದಾಗ ನಮಗೆ ಎಕ್ಸ್ರೇಯಲ್ಲಿ ಗೊತ್ತಾಗುತ್ತೆ ಎಷ್ಟು ಸವೆತ ಚಾಲು ಆಗಿದೆ. ಅದು 1ನೇ ಗ್ರೇಡಲ್ಲಿ ಉಂಟ, 2ನೇ ಸ್ತರದಲ್ಲಿದ, 3ನೇ ಸ್ತರದಲ್ಲಿದ, 4ನೇ ಸ್ತರದಲ್ಲಿದೆ ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಮಾಡ್ತೇವೆ. ಇದು ಆಸ್ಟಿಯೋ ಆರ್ಥರೈಟಿಸ್ ಅಸ್ಥಿ ಸಂಧಿವಾತ.
1: ಡಾಕ್ಟರ್, ಈಗ ನೀವು ಹೇಳಿದ್ರಿ ರೊಮಟಾಯ್ಡ್ ಆರ್ಥರೈಟಿಸ್ಗೆ ರೊಮಟಾಯ್ಡ್ ಫ್ಯಾಕ್ಟರ್ ಟೆಸ್ಟ್ ಮಾಡಿದರೆ ಅದು ಗೊತ್ತಾಗ್ತದೆ ಪಾಸಿಟಿವ್ ಇದ್ರೆ ಅಂತ. ಕೆಲವೊಮ್ಮೆ ನೆಗೆಟಿವ್ ಇದ್ರೂ ಕೂಡ ರೊಮಟಾಯ್ಡ್ ಆರ್ಥರೈಟಿಸ್ ಇರುವ ಚಾನ್ಸಸ್ ಇದೆಯಾ?
0: ಖಂಡಿತವಾಗಿ ನೋಡಿ, ರೊಮಟಾಯ್ಡ್ ಆರ್ಥರೈಟಿಸ್ 100% ಕೂಡ ಇರೋದಿಲ್ಲ. ಪಾಸಿಟಿವ್ ಆಗಿದ್ರೆ 80% ಜನರಲ್ಲಿ ಅದು ರೊಮಟಾಯ್ಡ್ ಆರ್ಥರೈಟಿಸ್ ಖಚಿತ ಆಯಿತು. ಮತ್ತೆ ಕೆಲವೊಂದು ಸರ್ತಿ ಫಾಲ್ಸ್ ಪಾಸಿಟಿವ್ ಅಂತಲೂ ಹೇಳ್ತೇವೆ. ಅದಕ್ಕೆ ನಾವು ಬೇರೆ ವಿಧಾನ ಇದೆ ಕಂಡುಹಿಡಿಯಲಿಕ್ಕೆ. ಅದು ತಜ್ಞ ವೈದ್ಯರ ಹತ್ರ ಹೋದಾಗ, ನಾವು ರೊಮಟಾಲಜಿಸ್ಟ್ ಹತ್ರ ಹೋದಾಗ ಬೇರೆ 10 ಹಲವಾರು ಟೆಸ್ಟ್ಗಳಿದೆ. ANTCCP ಅಂತಲೂ, ಆ್ಯಂಟಿ ನ್ಯೂಕ್ಲಿಯರ್ ಆ್ಯಂಟಿಬಾಡಿ, ಹೀಗೆ ANA ಸುಮಾರು ಟೆಸ್ಟ್ ಎಲ್ಲ ಮಾಡಿ ಅವರು ಅದನ್ನು ಮತ್ತೆ ಸರಿಯಾದಂಥ ಚಿಕಿತ್ಸೆ ಕೊಡ್ತಾರೆ. ರೊಮಟಾಯ್ಡ್ ನೆಗೆಟಿವ್ ಅಂತ ಬಂದರೂ ಕೂಡ ಮತ್ತು ಅದರಲ್ಲೊಂದು ಸುಮಾರಷ್ಟು ವಿಧ ಇದೆ, ಮತ್ತೆ 10-12 ಕಾಯಿಲೆಗಳ ಗ್ರೂಪ್ ಇದೆ, ಅದು ಅದರಲ್ಲಿ ನಾವು ವರ್ಗೀಕರಿಸಲ್ಪಡ್ತದೆ. ಸೊ ಅದರಿಂದಾಗಿ ಪಾಸಿಟಿವ್ ನೆಗೆಟಿವ್ ನಮಗೆ ಟ್ರೀಟ್ಮೆಂಟನ್ನು ಮಾಡಲಿಕ್ಕೆ ಮಾತ್ರ, ಬಟ್ ಎರಡೂ ಸಂದರ್ಭಗಳಲ್ಲಿ ಕೂಡ ಅಂಥ ರೋಗದ ಒಂದು ಲಕ್ಷಣವಾಗಿಯೇ ತಗೊಳ್ಬೇಕು.
1: ಮತ್ತೆ ಇದು ವಂಶ ಪಾರಂಪರ್ಯವಾಗಿ ಬರ್ತದೆ ಡಾಕ್ಟರ್?
0: ಹೌದು, ರೊಮಟಾಯ್ಡ್ ಆರ್ಥರೈಟಿಸ್ ಖಂಡಿತವಾಗಿ ವಂಶ ಪಾರಂಪರ್ಯವಾಗಿ ಬರ್ತದೆ. ಬೇರೆ ಬೇರೆ ಜೀನ್ಸ್ಗಳನ್ನು ನಾವು ಈಗಾಗಲೇ

0: ಪ್ರತ್ಯೇಕಿಸಿದ್ದಾರೆ. DR4 ಮತ್ತು 6 ಅಂತ ಹೀಗೆ ಒಂದು 2-3 ಜೀನ್ಗಳನ್ನು ಕಂಡುಹಿಡಿದು ಮಾಡಿದ್ದಾರೆ. ಅದು ಹೆಂಗಸಲ್ಲಿ ಜಾಸ್ತಿ ಕಾಮನ್ ಇರ್ತದೆ ಮತ್ತು ಸಣ್ಣ ಪ್ರಾಯದಲ್ಲಿ ಬರ್ತದೆ. ಮತ್ತು ಸಾಕಷ್ಟು ಸಂಶೋಧನೆಗಳು ಈ ನಿಟ್ಟಿನಲ್ಲಿ ನಡೀತಾ ಇದೆ. ಆಸ್ಟಿಯೋಆರ್ಥ್ರೈಟಿಸ್ ಯಾವಾಗಲೂ ವಯಸ್ಸಾದಮೇಲೆ ಬರ್ತದೆ. 50 ವರ್ಷ ಪ್ರಾಯ ಆದಮೇಲೆ 50% ಜನರಲ್ಲಿ ಈ ಅಸ್ಥಿ ಸಂಧಿವಾತ ಕಾರಣ ಸಿಗುತ್ತದೆ. ಆದರೆ ಒಂದು ಹೇಳಿದ್ರೆ ನಾವು ಯಾರೂ ಟ್ರೀಟ್ಮೆಂಟಿಗೆ ಹೋಗೋದಿಲ್ಲ. ನೀವು ಹಳ್ಳಿಯಲ್ಲಿ ಅಥವಾ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಗಂಟರು ಇದೆ, ಅವ್ರಿಗೆ ಸ್ವಲ್ಪ ಎಣ್ಣೆ ಎಲ್ಲ ಒರೆಸ್ಬಿಟ್ಟು ಅಥವಾ ಏನಾದರೂ ಆಕ್ಟಿವಿಟಿ ಮಾಡಿಕೇಶನ್ ಅವರೇ ಮಾಡಿ ಸುಧಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ನನಗೆ ಹೇಳಿದರೆ ಆಸ್ಟಿಯೋಆರ್ಥ್ರೈಟಿಸ್ ಅಷ್ಟು ಕಾಮನ್ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಚಿಕಿತ್ಸೆಗೆ ಬರುವುದಿಲ್ಲ. ಬಹುಶಃ ಎರಡೂ ಕಾಯಿಲೆಗಳಲ್ಲೂ ಕೂಡ ನೀವು ಎಷ್ಟು ಬೇಗ ಬರ್ತೀರಾ ಡಾಕ್ಟರ್ ಹತ್ರ, ಅದಕ್ಕಾಗಿ ಟ್ರೀಟ್ಮೆಂಟ್ ಕೂಡ ಸರಳವಾಗಿ ಸಣ್ಣದಾಗಿ ಮುಗಿಸ್ಬೋದು. ಎರಡು ಇನ್ನೂ ಜಾಸ್ತಿ ಆಗದಾಗೆ ನಾವು ಬೇಕಾದಷ್ಟು ಎಚ್ಚರಿಕೆ ಕ್ರಮಗಳನ್ನು ಹೇಳ್ಕೊಡ್ಬೋದು, ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಹೇಳ್ಕೊಳ್ಬಹುದು. ರೂಮಟಾಯ್ಡ್ ಆರ್ಥ್ರೈಟಿಸಲ್ಲಿ 1-2 ವರ್ಷ ಅದು ಮತ್ತೆ ತುಂಬ ವರ್ಷ ಇರುವಂತಹ ಕಾಯಿಲೆ ಅಲ್ಲ, ಅವರು ಅನುಭವಿಸಿ ಮತ್ತೆ ಬೇರೆ ಬೇರೆ ವೈದ್ಯ ಪದ್ಧತಿಗಳನ್ನು ಅವುಗಳಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ ಬರೋದು ಕೂಡ ಇದೆ
1: ಡಾಕ್ಟರ್. ಮತ್ತೆ ಈಗ DMARDS ಅಂತ ಹೇಳ್ತಾರೆ, ಸೊ ಹೀಗಂದ್ರೆ ಏನು ಮತ್ತೆ ಅವು ಏಕೆ ಮುಖ್ಯ ಆಗಿರ್ತದೆ?
0: ನೋಡಿ, ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಒಬ್ಬ ನಾವು ಕಂಡು ಹಿಡಿದ ಕೂಡಲೇ ಹಿಂದಿನ ದಿನಗಳಲ್ಲಿ ನೋಡಿ, ನಾನು ಕ್ರೈಟೀರಿಯಾಸ್ ಹೇಳಿದೆ, ನಾವು ಸುಮ್ಮನೆ ನೋವಿನ ನಿವಾರಕ ಗುಳಿಗೆಗಳನ್ನು ಕೊಟ್ಟು ಮತ್ತೆ ಸ್ವಲ್ಪ ಒಂದು 3-6 ತಿಂಗಳಾದ್ಮೇಲೆ ಅದು ಖಚಿತ ಅಂತ ಅನಿಸಿದ್ರೆ ಮಾತ್ರ ನಾವು ಬೇರೆ ಟೆಸ್ಟ್ಗಳನ್ನ ಮಾಡ್ತಾ ಇರಲಿಲ್ಲ. ಆಗ ಲೇಟ್ ಆಗ್ತಿತ್ತು ಟ್ರೀಟ್ಮೆಂಟ್. ಈ DMARDS ಅಂತ ಹೇಳಿದ್ರೆ ಡಿಸೀಸ್ ಮಾಡಿಫೈಯಿಂಗ್ ಆಂಟಿ ರೂಮ್ಯಾಟಿಕ್ ಡ್ರಗ್ಸ್ ಅಂತೇಳಿ ಬಂದಿದೆ. ಇವುಗಳನ್ನು ನಾವು ಅತಿ ಬೇಗನೆ ಅಂದರೆ ಡಯಾಗ್ನೋಸಿಸ್ ಕನ್ಫರ್ಮ್ ಆದ ಕೂಡಲೇ ಚಾಲು ಮಾಡಿದರೆ ಬೇರೆ ಬೇರೆ ಔಷಧಗಳಿದ್ದಾವೆ. ಅದು ಹೈಡ್ರಾಕ್ಸಿಕ್ಲೋರೋಕ್ವಿನ್, ಇದನ್ನು ನಾವು ಕೋವಿಡ್ ಟೈಮ್ನಲ್ಲೆಲ್ಲ ತುಂಬ ಯೂಸ್ ಮಾಡಿದ್ದಾರೆ ಅದನ್ನು. ಆಮೇಲೆ ಮಿಥೋಟ್ರೆಕ್ಸೆಟ್ ಅಂತ ಒಂದು ಆಂಟಿ ಕ್ಯಾನ್ಸರ್ ಡ್ರಗ್ ಅದು, ಅದು ಇಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸೊ ಏನು ತೊಂದರೆ ಆಗೋದಿಲ್ಲ ಅದರಿಂದಾಗಿ. ಆಮೇಲೆ 10 ಹಲವಾರು ಈ ಥರದ ಔಷಧಗಳನ್ನು ತಜ್ಞ ವೈದ್ಯರ ಸುಪರ್ದಿಯಲ್ಲಿ ಚಾಲು ಮಾಡಿದ ಬಹಳ ಬೇಗನೆ ಆರಂಭ ಮಾಡಿದರೆ ಡಿಸೀಸ್ ಮುಂದೆ ಹೋಗೋದಿಲ್ಲ, ಅದು ಒಂದು ಲಾಭ ಇದೆ. ಸೊ ಅದರಿಂದಾಗಿ ಈ ಒಂದು ಗ್ರೂಪ್ನ ಔಷಧಗಳನ್ನು ತಜ್ಞ ವೈದ್ಯರು ಅವರ ಮೇಲ್ವಿಚಾರಣೆಯಲ್ಲೇ ನಾವು ಚಾಲು ಮಾಡ್ತೇವೆ. ಅದಕ್ಕೆ ಕೆಲವು ಲಿವರ್ ಟೆಸ್ಟು, ಕಿಡ್ನಿ ಟೆಸ್ಟ್ ಎಲ್ಲ ಮಾಡಿ ಅವುಗಳಲ್ಲಿ ಯಾವುದೇ ದೋಷ ಇಲ್ಲ ಮತ್ತು ಆಗಾಗ ಮಾಡಿಸ್ತಾ ಇರ್ತೇವೆ. ಈ ಮೆಡಿಸಿನ್ಗಳನ್ನು ರೂಮಟಾಯ್ಡ್ ಆರ್ಥ್ರೈಟಿಸ್ನಲ್ಲಿ ಕೊಡ್ತೇವೆ. ನಾನು ಎಲ್ಲ ಔಷಧಗಳನ್ನು ಹೇಳಿಲ್ಲ, ಕೆಲವೊಂದು ಮಾತ್ರ ಮುಖ್ಯವಾಗಿದ್ದು ಹೇಳಿದೆ. ಯಾಕಂದರೆ ಈ ಔಷಧಗಳು ಯಾರು ಕೂಡ ಸ್ವತಃ ತೆಗೆದುಕೊಳ್ಳುವಾಗಿಲ್ಲ, ಅವುಗಳೆಲ್ಲನೂ ಕೂಡ ತಜ್ಞ ವೈದ್ಯರು, ಸ್ಪೆಷಲಿ ಫಿಸಿಷಿಯನ್ ರೂಮಟಾಲಜಿಸ್ಟ್ ಇವರ ಒಂದು ಮೇಲ್ವಿಚಾರಣೆಯಲ್ಲಿ ನಾವು ಕೊಡ್ತೇವೆ. ಮತ್ತು ಅವ್ರು ಹೇಳಿದಾಗೆ ತಗೋಬೇಕು. ಡಿಸೀಸ್ ಅಂದರೆ ಏನಾದರೂ ಪಾರ್ಶ್ವ ಪರಿಣಾಮ ಏನೋ ಇದ್ದರೆ ಅದನ್ನು ಕೂಡ ಕೂಡಲೇ ಡಾಕ್ಟರ್ ಗಮನಕ್ಕೆ ತರಬೇಕಾಗ್ತದೆ. ಕೆಲವೊಂದು ಸಲ ಈಗ ಮೋನೋ ಆರ್ಟಿಕ್ಯುಲರ್ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಒಂದೇ ಜಾಯಿಂಟಿಗೆ ಬರೋದು, ಅದು ಭಾಳ ಕಡಿಮೆ. ಹಾಗೆ ಬಂದಿದ್ದರೆ ಅದು ಗುಣಮುಖನೂ ಆಗ್ಬೋದು. ಕೆಲವೊಂದು ಅರ್ಲಿ ರೂಮಟಾಯ್ಡ್ ಆರ್ಥ್ರೈಟಿಸ್ ಒಂದು 10% ಸಂಪೂರ್ಣ ಗುಣಪಟ್ಟ ತೋರಿಸ್ಬೋದು. ಒಂದು 60% ಜನರಲ್ಲಿ ಕ್ರಾನಿಕ್ ಎಕ್ಸಾಜರ್ಬೇಷನ್ಸ್ ಆ್ಯಂಡ್ ರೆಮಿಷನ್ಸ್ ಅಂತ ಹೇಳಿದರೆ, ಸೊ ಕೆಲವೊಮ್ಮೆ ಜಾಸ್ತಿ ಆಗ್ತದೆ, ಉಲ್ಬಣ ಆಗ್ತದೆ, ಮತ್ತೆ ಕಡಿಮೆ ಆಗಿ ಸಂಪೂರ್ಣ ರೋಗವಿಲ್ಲದ ಸ್ಥಿತಿ ಉಂಟಾಗ್ತದೆ. ಆಗದು ಅವರಿಗೆ ಅಷ್ಟು ತೊಂದರೆ ಆಗೋದಿಲ್ಲ. ಬಟ್ ಏನೋ ಒಂದು ಕಾರಣದಿಂದಾಗಿ ಸಡನ್ ರೋಗ ಜಾಸ್ತಿ ಆಗ್ತದೆ, ಆಗ ಅದಕ್ಕೆ ಔಷಧ ಕೊಡಬೇಕಾಗ್ತದೆ. ಕ್ರಾನಿಕ್ ಎಕ್ಸಾಜರ್ಬೇಷನ್ಸ್ ಆ್ಯಂಡ್ ರೆಮಿಷನ್ಸ್ ಬರ್ಬೋದು. ಮತ್ತೊಂದು 20-25% ಜನರಿಗೆ ಅದು ಹಾಗೆ ಏನು ರೋಗ ಅಷ್ಟು ಕಂಟಿನ್ಯೂಸ್ ಆಗಿ ಇರ್ತದೆ. ಒಂದು 10% ಜನರು ಕ್ರಿಪಲ್ಡ್ ಅಂತ ಹೇಳಿದ್ರೆ ಬೆಡ್ ರಿಡನ್ ಆಗಿರುವಂತಹ ಒಂದು ಸಂದರ್ಭ ಕೂಡ ಬರ್ಬೋದು. ಇದು ಚಿಕಿತ್ಸೆ ಮಾಡಿ ಕೂಡ ಬರ್ಬೋದು, ಇಲ್ಲ ಅಂತಿಲ್ಲ. ಬಟ್ ಸಾಧಾರಣವಾಗಿ ಹೆಚ್ಚಿನ ಜನರು ಸರಿಯಾದ ಚಿಕಿತ್ಸೆ ತಗೊಳ್ಳೋದವರು ಈ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಈ 10% ಜನ ರೂಮಟಾಯ್ಡ್ ಆರ್ಥ್ರೈಟಿಸ್ ಕಾಯಿಲೆಯಿಂದ ಕಷ್ಟಪಡುವಂಥವರು ಬೆಡ್ ರಿಡನ್ ಆಗಿ ಕ್ರಿಪಲ್ಡ್ ಆಗಿರುವಂತಹ ಒಂದು ಸಿಚುವೇಶನ್ ಕೂಡ ಬರಬಹುದು.
1: ಈಗ ಆಮವಾತ ಅಂದರೆ ರೂಮಟಾಯ್ಡ್ ಆರ್ಥ್ರೈಟಿಸ್ ಬಗ್ಗೆ ಸಾಮಾನ್ಯ ಜನರಲ್ಲಿರುವ ಸಾಮಾನ್ಯ ತಪ್ಪು ಕಲ್ಪನೆಗಳು ಏನೆಲ್ಲ ಡಾಕ್ಟರ್?
0: ಹೌದು, ಆಮವಾದ ಅಥವಾ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಎಲ್ಲ ರೀತಿಯ ವಾತರೋಗದ ಬಗ್ಗೆ ಜನ ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಸಾಧಾರಣವಾಗಿ ಇದಕ್ಕೆ ಒಂದು ಆಧುನಿಕ ಪದ್ಧತಿಯಲ್ಲಿ ಅಥವಾ ಅಲೋಪತಿಕ್ ಸಿಸ್ಟಮ್ನಲ್ಲಿ ಚಿಕಿತ್ಸೆ ಇಲ್ಲ ಅಂತ ತಿಳ್ಕೊಳ್ಳೋದು, ಅದು ಒಂದು ತಪ್ಪು. ನಾವು ಬೇರೆ ಪದ್ಧತಿಯಲ್ಲಿ ಔಷಧ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ವೈಜ್ಞಾನಿಕ ಪದ್ಧತಿಯಲ್ಲಿ ನಮ್ಮದು ನಾವು ರಿಸರ್ಚ್ ಮಾಡಿ ಅಥವಾ ಸಂಶೋಧನೆಗಳನ್ನು ಮಾಡಿ ಯಾವ ಮೆಡಿಸಿನ್ ಅಥವಾ ಯಾವ ಕಾಯಿಲೆ ಅಂತ ಅದನ್ನು ಸರಿಯಾಗಿ ನಿರ್ಣಯ ಮಾಡಿ ಯಾವ ಸ್ಥಿತಿಯಲ್ಲಿದೆ ಅಂತ ನಿರ್ಣಯ ಮಾಡಿ ಅದಕ್ಕೆ ಸರಿಯಾದಂಥ ಔಷಧವನ್ನು ನಾವು ಪಾರಿಸ್ಬೇಕು. ಎಲ್ಲ ಸಂದರ್ಭಗಳಲ್ಲಿ ಅದು ಸರಿಯಾದ ಒಂದು ಫಲಕಾರಿ ಆಗ್ತದೆ ಅಂತ ನಾನು ಹೇಳೋದಿಲ್ಲ, ಆದರೆ ಸರ್ವೇ ಸುಮಾರು ಅದನ್ನು ನಾವು ಕಂಟ್ರೋಲ್ ಮಾಡಬೇಕಾದಂಥ ಎಲ್ಲ ಔಷಧಗಳು ನಮ್ಮ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಇದೆ. ಮುಖ್ಯವಾಗಿ ಅದನ್ನು ನಾವು ಎವಿಡೆನ್ಸ್ ಬೇಸ್ಡ್ ಅದನ್ನು ಕನ್ಫರ್ಮ್ ಮಾಡಿ ಚಿಕಿತ್ಸೆ ಚಾಲು ಮಾಡ್ತೇವೆ. ಮೂರನೇದು ರೆಮಿಷನ್ಸ್ ಎಕ್ಸಾಜರ್ಬೇಷನ್ ಅಥವಾ ಬೇರೆ ಬೇರೆ ಔಷಧಗಳನ್ನು ನಾವು ಕೊಡ್ತೇವೆ. ಇವತ್ತು ಈವನ್ ನಾವು ಮಾತಾಡ್ತಾ ಇದ್ದಂತೆ 100,000-1,000 ಸಂಶೋಧನೆಗಳು ಈ ಒಂದು ವಿಷಯದಲ್ಲಿ ನಡೀತಾ ಇದೆ. ರೂಮಟಾಲಜಿಕಲ್ ಕಂಡೀಷನ್ಸ್

0: ಇದೆಯಲ್ಲ, ಅದೇ ಅದರ ಒಂದು ಸಮೂಹ ಒಂದು ಈ ಒಂದು ಸಂಶೋಧನೆಗಳನ್ನು ನಿರಂತರವಾಗಿ ನಡೆಸ್ತಾ ಇದೆ. ಯಾಕಂದ್ರೆ ನಮಗೆ ಈ ಕಾಯಿಲೆ ಬಗ್ಗೆ ಸರಿಯಾದ ಕಾರಣ ಸಿಕ್ಕೋಬೇಕು, ಆಗಲೇ ನಾವು ಅದನ್ನು ಸಂಪೂರ್ಣ ಹಿಡಿತದಲ್ಲಿ ತರಲಿಕ್ಕಾಗ್ತದೆ ಅಂತ ಹೇಳಿಕೊಂಡು ಸಂಶೋಧನೆ ನಡೀತಾ ಇದೆ. ಸೊ ಕೆಲವು ಸರ್ತಿ ಏನಾಗ್ತದೆ ಅಂತೇಳಿದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಒಳ್ಳೆಯದು ಇದಾಗುತ್ತೆ, ಕೆಲವೊಮ್ಮೆ ತಪ್ಪು ಮಾಹಿತಿ ಕೂಡ ಹೋಗುತ್ತೆ. ಅವ್ರು ಏನು ಹೇಳ್ತಾರೆ, ನಮ್ಮಲ್ಲಿ ಔಷಧ ಇಲ್ಲ ಅಥವಾ ಒಮ್ಮೆ ಔಷಧ ತಗೊಂಡ್ರೆ ಲೈಫ್ ಲಾಂಗ್ ತಗೊಳ್ಬೇಕು ಎಲ್ಲರೂ ಕೂಡ, ಈ ಥರನೂ ಇರುವುದಿಲ್ಲ. ಕೆಲವೊಂದು ಸಲ ಅದು ಗುಣ ಆಗ್ಬೋದು. ಮೂರು, ನೋವು ಜಾಸ್ತಿ ಆಗಿದ್ದಾಗ ಜನರು ನಮ್ಮ ಆಧುನಿಕ ಸಿದ್ಧತೆಯಲ್ಲಿ ಬರ್ತಾರೆ, ಮತ್ತು ಎಲ್ಲದಕ್ಕೂ ಆಪರೇಷನ್ ಮಾಡಬೇಕಾಗಿಲ್ಲ. ಕೆಲವು ಕಡೆ ಈಗ ಡಿಫಾರ್ಮಿಟೀಸ್ ಬಂದಾಗ ನಾವು ಈಗ ಆರ್ಥೋಪೆಡಿಕ್ ಸರ್ಜನ್ಸ್ ಅದಕ್ಕೆ ಆಪರೇಷನ್ ಮಾಡಿ ಅವುಗಳನ್ನು ಸರಿ ಕೂಡ ಮಾಡ್ತೇವೆ. ಈಗ ಕೈ ಕಾಲುಗಳಲ್ಲಿ ಊನತ್ವ ಬರ್ತದೆ, ಡಿಸೆಬಿಲಿಟಿ ಉಂಟಾಗ್ತದೆ, ಮತ್ತು ಬೇರೆ ಬೇರೆ ರೀತಿಯ ವಕ್ರತೆ ಉಂಟಾಗ್ಬೋದು, ಅದನ್ನು ನಾವು ಸರಿ ಮಾಡಲಿಕ್ಕೆ ಆಪರೇಷನ್ ಕೂಡ ಇದೆ. ಈ ಒಂದು ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿ ರುಮೆಟಾಯ್ಡ್ ಆರ್ಥ್ರೈಟಿಸಲ್ಲಿ ಕೂಡ ಅವರಿಗೆ ಒಂದು ಹಿತವಾದಂಥ ಒಂದು ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಹಕಾರ ಕೂಡ ಮಾಡ್ತೇವೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಧುನಿಕ ಪದ್ಧತಿಯಲ್ಲಿ ಔಷಧ ಇಲ್ಲ, ತುಂಬ ತಗೊಳ್ಬೇಕು ಅಥವಾ ಈ ಥರದ ಕೆಲವು ತಪ್ಪು ಭಾವನೆಗಳನ್ನು ಸರಿಪಡಿಸೋದು ನಮ್ಮ ಈ ಒಂದು ತಿಳುವಳಿಕೆಯ ಉದ್ದೇಶ.
1: ಡಾಕ್ಟರ್, ಈಗ ನೀವು ಹಲವಾರು ಮಾಹಿತಿಗಳನ್ನು ಕೊಟ್ಟರೆ, ಆದರೆ ಅಂದರೆ ಈಗ ಕೆಲವರು ಹಳ್ಳಿಯಲ್ಲಿರ್ಬೋದು, ಈಗ ಸಿಟಿಯಲ್ಲಿ ಕೂಡ ಇರ್ಬೋದು, ಎಣ್ಣೆ ಹಚ್ಚಿ ಅಥವಾ ಅವರದ್ದೇ ಆದ ಕೆಲವೊಂದು ಮದ್ದುಗಳನ್ನು ಮಾಡ್ತಾರೆ. ಸೊ ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಬಂದು ಸಂಪರ್ಕಿಸಿ ಅವರ ಸಮಾಲೋಚನೆ ಮಾಡಿ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ?
0: ನೋಡಿ, ನಿಮಗೆ ಒಂದು 2 ಅಥವಾ 3 ಗಂಟುಗಳಿಗಿಂತ ಜಾಸ್ತಿ ಕೀಲುಗಳಲ್ಲಿ ಜಾಸ್ತಿ ನೋವಿದ್ದಾಗ, ಮತ್ತು ಇನ್ನು ಬರುವುದು ಹೋಗೋದು ಸ್ವಲ್ಪ ದಿವಸ ಇರ್ತದೆ, ಸ್ವಲ್ಪ ದಿವಸ ಕಡಿಮೆ ಆಗ್ತದೆ, ಅಥವಾ ಕೈ ಕಾಲಿನ ಸಣ್ಣ ಪ್ರಾಯದಲ್ಲಿ ಗಂಟುಗಳಲ್ಲಿ ನೋವು ಬಂದಾಗ, ಮತ್ತು ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್, ತುಂಬ ಅರ್ಲಿ ಮಾರ್ನಿಂಗಲ್ಲಿ ಹೇಳುವುದೇ ಬೇಡ ಅಂತ ಅನಿಸ್ತದೆ, ನಾವು ಮಲ್ಕೊಂಡೇ ಇರೋಣ ಸ್ವಲ್ಪ ಲೇಟಾಗಿ ಹೇಳ್ತೀವಿ. ಆನಂತರ ಸ್ವಲ್ಪ ದಿನ ಮೇಲೆ ಮೇಲೆ ಸೂರ್ಯ ಮೇಲೆ ಮೇಲೆ ಹೋಗ್ತಾ ಇದ್ದಾಗ ಸ್ವಲ್ಪ ನಮಗೆ ಬೆರಳು ಚಲನ ಉತ್ತಮ ಆಗ್ತದೆ. ಇಂಥ ಸಂದರ್ಭಗಳಲ್ಲಿ ನಮಗೆ ಎಣ್ಣೆ ಒರೆಸೋದು ಅಥವಾ ಏನಾದರೂ ಮಾಡಿ ಮಸಾಜ್ ಮಾಡೋದಾ ಅಂಥದ್ದು ಮಾಡಿ ಅದು ಜಾಸ್ತಿನೇ ಆಗ್ಬೋದು, ಕಡಿಮೆ ಆಗೋದಿಲ್ಲ. ಸೊ ಇದು ಮೂಲತಃ ನಮ್ಮ ರುಮೆಟಾಯ್ಡ್ ಆರ್ಥ್ರೈಟಿಸ್ನ ಲಕ್ಷಣ ಆಗಿರ್ಬೋದು. ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಖಂಡಿತವಾಗಿ ನಾವು ಅಂಥ ಸಂದರ್ಭದಲ್ಲಿ ಒಬ್ಬ ತಜ್ಞ ವೈದ್ಯರು, ಈಗ ನಮಗೆ ರುಮೆಟಾಲಜಿಸ್ಟ್ ಸಿಗ್ತಾರೆ ಇಲ್ಲ ಫಿಸಿಷಿಯನ್ ಸಿಗ್ತಾರೆ, ಅವ್ರ ಹತ್ರ ತೋರಿಸಿ ಅವರಿಗೆ ಸರಿಯಾದ ರಕ್ತ ಪರೀಕ್ಷೆ ಅಥವಾ ಎಕ್ಸ್ರೇ ಅಥವಾ ಬೇರೆ ಒಂದು ಪರೀಕ್ಷೆ ಮಾಡಿಸಲ್ಪಟ್ಟು ಚಿಕಿತ್ಸೆಯನ್ನು ಬೇಗ ಶುರು ಮಾಡಿದ್ದೆ ಆದರೆ ನಮ್ಮ ಈ ವರ್ಷದ ನಮ್ಮ ಧ್ಯೇಯವಾಕ್ಯದ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕಾಂಪ್ಲಿಕೇಶನ್ಸ್, ಎಷ್ಟು ಬೇಗ ನಾವು ಅದನ್ನು ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಮಾಡಿದ್ದೇ ಆದರೆ ಅದನ್ನು ನಾವು ಖಂಡಿತವಾಗಿ ಹತೋಟಿಯಲ್ಲಿಡ್ಬೋದು, ಗುಣಪಡಿಸಲೂಬಹುದು.
1: ಖಂಡಿತ. ಇನ್ನು ಕಡೆಯದಾಗಿ, ವಿಶ್ವ ಸಂಧಿವಾತ ದಿನವನ್ನು ನಾವು ಆಚರಿಸ್ತಿದ್ದೇವೆ. ಸೊ ಈ ವರ್ಷದ ಒಂದು ಸಂದೇಶವನ್ನು, ಮಹತ್ವವನ್ನು ಕೂಡ ನೀವು ಹೇಳಿದ್ರಿ. ಸೊ ಕಡೆಯದಾಗಿ ಎಲ್ಲ ಶ್ರೋತೃಗಳಿಗೆ ಏನು ಒಂದು ಸಂದೇಶವನ್ನು ಅಥವಾ ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೀರಿ?
0: ಹೌದು, ಕೀಲು ನೋವು ಅಂತೇಳಿ ಹೇಳಿದರೆ ಅಥವಾ ಗಂಟು ನೋವು ಅಥವಾ ವಾತರೋಗ ಅಂತ ಅನಿಸಿದರೆ ಅದನ್ನು ನೀವು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಖಂಡಿತವಾಗಿಯೂ ಒಂದು ತಜ್ಞ ವೈದ್ಯರನ್ನು ಕಂಡು ಸರಿಯಾದ ಚಿಕಿತ್ಸೆ, ನಿಮ್ಮ ಕುಟುಂಬ ವೈದ್ಯರನ್ನು ಕಾಣಿ, ಅವ್ರ ಹತ್ರ ಕೇಳಿ, ಮತ್ತು ಅವರು ನಿಮಗೆ ಮಾರ್ಗದರ್ಶನ ಮಾಡಿದರೆ ಅಂಥ ಒಂದು ತಜ್ಞ ವೈದ್ಯರನ್ನು ಕಂಡು ಸರಿಯಾಗಿ ಪರೀಕ್ಷೆ ಮಾಡಬೇಕು. ರಕ್ತ ಪರೀಕ್ಷೆ ಅಥವಾ ಕೆಲವೊಮ್ಮೆ ಜಾಯಿಂಟ್ಗಳಲ್ಲಿ ಅವರ ಫ್ಲೂಯಿಡ್ ತೆಗೆದು ಟೆಸ್ಟಿಗೆ ಕಳಿಸ್ತಾರೆ, ಅದು ಕೂಡ ಜನರಿಗೆ ಅದೊಂದು ವಿಶೇಷ ಪ್ರಾಬ್ಲಮ್ ಅಂತ. ಒಮ್ಮೆ ಸೂಜಿ ಹಾಕಿದರೆ ಜಾಯಿಂಟ್ ಹಾಳಾಗ್ತದೆ ಅಂತ ಎಲ್ಲ ಎಚ್ಚರಿಕೆಯನ್ನು ವಹಿಸಿ ಜಾಯಿಂಟಿಂದ ಫ್ಲೂಯಿಡ್ ತೆಗೆದು ಟೆಸ್ಟಿಗೆ ಕಳಿಸಿದ ಅದರಿಂದ ಕೂಡ ನಮಗೆ ರೋಗ ಯಾವುದು ಅಂತ ಕೆಲವೊಂದು ಸಲ ಗೊತ್ತಾಗ್ತದೆ. ಸೊ ಯಾವತ್ತೂ ಕೂಡ ಚಿಕಿತ್ಸೆಗೆ ಒಂದು ವಿಳಂಬ ಮಾಡಬೇಡಿ, ಮತ್ತು ವೈದ್ಯರು ಹೇಳಿದ ಚಿಕಿತ್ಸೆಯನ್ನು ಒಂದು ವಿಶ್ವಾಸದಿಂದ ಅದನ್ನು ಕರೆಕ್ಟಾಗಿ ತಗೊಂಡು ಮುಂದೆ ಹೋಗಿ. ಮತ್ತು ನಾವು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಕೂಡ ಈಗ ತಜ್ಞ ರೋಗದ ವೈದ್ಯರು, ರುಮ್ಯಾಟಾಲಜಿಸ್ಟ್ ಕೂಡ ಅವೈಲೇಬಲ್ ಇದ್ದಾರೆ, ಫಿಸಿಷಿಯನ್ಸ್ ಅವೈಲೇಬಲ್ ಇದ್ದಾರೆ. ಸೊ ಅದರಿಂದಾಗಿ ನೀವು ತುಂಬ ಖರ್ಚಾಗ್ತದೆ ಅಂತ ಹೇಳ್ಕೊಂಡು ದುರ್ಬಲರು ಕೂಡ ಡಿಲೇ ಮಾಡಬಾರ್ದು. ಎಲ್ಲರೂ ಕೂಡ ಈ ಒಂದು ಒಂದು ವ್ಯವಸ್ಥೆಯನ್ನು, ಒಂದು ಸಿಗುವಂಥ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಕೀಲು ನೋವು ಅಥವಾ ಗಂಟು ನೋವು ಅಥವಾ ಅರ್ಥ್ರೈಟಿಸ್ ಬೇನೆಯನ್ನು ತಡ ಮಾಡಬೇಡಿ, ದಯವಿಟ್ಟು ಬೇಗನೆ ವೈದ್ಯರನ್ನು ಕಾಣಿ.
1: ಈ ವರ್ಷದ ನಿಮ್ಮ ಸಂದೇಶ ಮತ್ತು ನೀವು ಕೊಟ್ಟ ಮಾಹಿತಿಗಳು, ಅಂದರೆ ಈಗ ಸಂಧಿವಾತ ಆರ್ಥರೈಟಿಸ್ ಅಂತ ಏನು ಹೇಳ್ತೇವೆ, ಸೊ ಇದು ಬರಲಿಕ್ಕೆ ಕಾರಣ, ಅದರ ಮುಖ್ಯ ವಿಧಗಳು, ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ರೋಗಿಗಳನ್ನು ನೋಡ್ತಾ ಇರೋದ್ರಿಂದ, ಸೊ ಅದರ ಕೆಲವೊಂದು ಮಾಹಿತಿಗಳು ಎಲ್ಲ ಶ್ರೋತೃಗಳಿಗೆ ತಲುಪಿದೆ, ಆ ಮಾಹಿತಿಯುಕ್ತವಾಗಿದೆ ಅಂತ ಹೇಳ್ತಾ, ನೀವು ಆಕಾಶವಾಣಿ ಸ್ಟುಡಿಯೋಗೆ ಬಂದು ವಿಶ್ವ ಸಂಧಿವಾತ ದಿನದ ಕೆಲವೊಂದು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು.
0: ಅವಕಾಶಕ್ಕಾಗಿ ಬಂದರೆ.
2: ಇದುವರೆಗೆ ವಿಶ್ವ ಸಂಧಿವಾತ ದಿನದ ಸಂದರ್ಭದಲ್ಲಿ ಸಂಧಿವಾತದ ಆರೈಕೆ ಮತ್ತು ಚಿಕಿತ್ಸೆ ಈ ಕುರಿತು ವೆಲ್ಲಾಕ್ ಹಾಗೂ ಕೆಎಂಸಿ ಆಸ್ಪತ್ರೆ ಮಂಗಳೂರು

0: ಕೀಲು ಮತ್ತು ಎಲುಬು ವಿಭಾಗದ ಎ ಘಟಕದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಡಾಕ್ಟರ್ ಕೆಆರ್ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ್ ಕೆ.
1: ಆಕಾಶವಾಣಿ ಸಮಯ ಆಗಿದೆ 1 ಗಂಟೆ. ಇನ್ನು ಮುಂದಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿ.
3: ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಜನರನ್ನು ಆರ್ಥಿಕ ಸೇರ್ಪಡೆಗೆ ಒಳಪಡಿಸುವ ಮೂಲಕ ಬಡತನ ನಿವಾರಣೆಗೆ ಭಾರತ ಸರ್ಕಾರವು ವಿಶೇಷ ಒತ್ತು ನೀಡುತ್ತದೆ. ಬಡತನ ನಿವಾರಣೆಗೆ ಇದು ನಿರ್ಣಾಯಕವಾಗಿದೆ, ಏಕೆಂದರೆ ಜನರನ್ನು ಹಣಕಾಸು ಸೇವೆಯಿಂದ ಹೊರಗಿಡುವುದು ನಮ್ಮ ದೇಶದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಕೇಂದ್ರ ಸರ್ಕಾರವು 2014 ಆಗಸ್ಟ್ ತಿಂಗಳಿನಲ್ಲಿ ಪ್ರಾರಂಭಿಸಿತು. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಎಂದರೆ ಪ್ರತಿ ಭಾರತೀಯ ಕುಟುಂಬಕ್ಕೂ ಶೂನ್ಯ ಸಮತೋಲನ ಉಳಿತಾಯ ಬ್ಯಾಂಕ್ ಖಾತೆ ಅಂದರೆ ಜೀರೋ ಬ್ಯಾಲೆನ್ಸ್ ಸೇವಿಂಗ್ಸ್ ಅಕೌಂಟನ್ನು ತೆರೆಯುವುದು. ಇದು ಜನರು ವಿಶೇಷವಾಗಿ ಗ್ರಾಮೀಣ ಹಾಗೂ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಪ್ರದೇಶಗಳಲ್ಲಿ ಪರಿಣಾಮಕಾರಿಯಾಗಿ ಹಣವನ್ನು ನಿರ್ವಹಿಸಲು ಮತ್ತು ಬ್ಯಾಂಕಿಂಗ್ ವಹಿವಾಟಿನ ಪ್ರಯೋಜನವನ್ನು ಪಡೆಯಲು ರೂಪಿಸಿದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ಯೋಜನೆಯು ಪ್ರತಿ ಮನೆಗೆ ಕನಿಷ್ಠ ಒಂದು ಮೂಲ ಬ್ಯಾಂಕಿಂಗ್ ಖಾತೆಯೊಂದಿಗೆ ಬ್ಯಾಂಕಿಂಗ್ ಸೌಲಭ್ಯಗಳ ಅನುಕೂಲ, ಆರ್ಥಿಕ ಸಾಕ್ಷರತೆ, ವಿಮೆ ಮತ್ತು ಪಿಂಚಣಿ ಸೌಲಭ್ಯ, ಕ್ರೆಡಿಟ್ ಪಡೆಯಲು ಅವಕಾಶ ನೀಡುತ್ತದೆ. ಇದರ ಜೊತೆಗೆ ಫಲಾನುಭವಿಗಳು 1,00,000 ರೂಪಾಯಿಗಳ ಅಪಘಾತ ವಿಮಾ ರಕ್ಷಣೆಯನ್ನು ಹೊಂದಿರುವ ರೂಪೇ ಡೆಬಿಟ್ ಕಾರ್ಡ್ ಅನ್ನು ಪಡೆಯುತ್ತಾರೆ. ಈ ಯೋಜನೆಯು ಎಲ್ಲಾ ಸರ್ಕಾರಿ ಪ್ರಯೋಜನಗಳನ್ನು ಅಂದರೆ ಕೇಂದ್ರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳಿಂದ ಫಲಾನುಭವಿಗಳ ಖಾತೆಗಳಿಗೆ ತಲುಪಿಸುವುದು ಮತ್ತು ಕೇಂದ್ರ ಸರ್ಕಾರದ ನೇರ ಬ್ಯಾಂಕ್ ವರ್ಗಾವಣೆ ಜಾರಿಗೆ ತರುವುದನ್ನು ಸಹ ಉದ್ದೇಶಿಸಿರುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಪ್ರಮುಖ ಉದ್ದೇಶಗಳೆಂದರೆ, ಈ ಯೋಜನೆಯ ಪ್ರಾಥಮಿಕ ಉದ್ದೇಶವು ಎಲ್ಲ ಭಾರತೀಯರಿಗೂ ಆರ್ಥಿಕ ಸೇರ್ಪಡೆಯನ್ನು ಖಚಿತಪಡಿಸುವುದು, ಅಂದರೆ ಅವರಿಗೆ ಬ್ಯಾಂಕ್ ಖಾತೆ, ಹಣ ರವಾನೆಯ ಸೇವೆಗಳು, ಕ್ರೆಡಿಟ್, ವಿಮೆ ಮತ್ತು ಅವರ ಉಳಿತಾಯವನ್ನು ಠೇವಣಿ ಮಾಡಲು ಸುರಕ್ಷಿತ ಮಾರ್ಗವನ್ನು ಒದಗಿಸುವುದು. ಹಾಗೆಯೇ ಜನರನ್ನು ಹಣಕಾಸು ವ್ಯವಸ್ಥೆಗೆ ತರುವ ಮೂಲಕ ಅವರ ಹಣಕಾಸನ್ನು ಉತ್ತಮವಾಗಿ ನಿರ್ವಹಿಸಲು ಹಾಗೂ ಅವರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ರಕ್ಷಿಸಲು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಪ್ರಯೋಜನವನ್ನು ಪಡೆಯಲು ಅನುಕೂಲ ಮಾಡಿಕೊಡುತ್ತದೆ. ಕನಿಷ್ಠ ಆರಂಭಿಕ ಠೇವಣಿಯ ಅವಶ್ಯಕತೆಯನ್ನು ಹೋಗಲಾಡಿಸಿ ಸೀಮಿತ ಆದಾಯವಿರುವ ಗ್ರಾಮೀಣ ಪ್ರದೇಶಗಳ ಜನರಿಗೆ ಕನಿಷ್ಠ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿವೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆಯನ್ನು ತೆರೆಯುವುದು ಒಂದು ಸರಳವಾದ ವಿಧಾನವಾಗಿದೆ. ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಖಾತೆ ಅಥವಾ ಬ್ಯಾಂಕ್ ಮಿತ್ರ ಔಟ್ಲೆಟ್ಗೆ ಭೇಟಿ ನೀಡಬೇಕು. ನಿಮ್ಮ ಮಾನ್ಯವಾದ ಐಡಿ ಪ್ರೂಫ್ ಅಂದರೆ ಆಧಾರ ಕಾರ್ಡ್, ಮತದಾರರ ಗುರುತಿನ ಚೀಟಿ ಅಥವಾ ಪಾನ್ ಕಾರ್ಡ್ ಹಾಗೂ ವಿಳಾಸದ ವಿವರ ಹೊಂದಿರುವ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಯನ್ನು ಪರಿಶೀಲಿಸಿದ ನಂತರ ನಿಮ್ಮ ಶೂನ್ಯ ಬ್ಯಾಲೆನ್ಸ್ ಉಳಿತಾಯ ಖಾತೆಗೆ ಲಿಂಕ್ ಮಾಡಲಾದ ರೂಪೇ ಡೆಬಿಟ್ ಕಾರ್ಡ್ ನೀಡಲಾಗುತ್ತದೆ. ಈ ಕಾರ್ಡ್ ನಿಮಗೆ ATMಗಳಿಂದ ಹಣವನ್ನು ಹಿಂಪಡೆಯಲು, ಅಂಗಡಿಗಳು ಮತ್ತು ಆನ್ಲೈನ್ ಚಿಲ್ಲರೆ ವ್ಯಾಪಾರಿಗಳಲ್ಲಿ ನಗದು ರಹಿತ ವಹಿವಾಟುಗಳನ್ನು ಮಾಡಲು ಹಾಗೂ ನಿಮ್ಮ ಖಾತೆಗೆ ನೇರವಾಗಿ ಸರ್ಕಾರಿ ಪ್ರಯೋಜನಗಳನ್ನು ಪಡೆಯಲು ಸಹಕಾರಿಯಾಗುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆಯನ್ನು ಆನ್ಲೈನ್ ಮುಖಾಂತರ ತೆರೆಯಬಹುದು. ಇದಕ್ಕಾಗಿ ನೀವು ಖಾತೆ ತೆರೆಯಲು ಬಯಸುವ ಬ್ಯಾಂಕಿನ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಖಾತೆ ತೆರೆಯುವ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಿಮ್ಮ ಮಾಹಿತಿಯನ್ನು ನಮೂದಿಸಿ ಮತ್ತು ಅದರಲ್ಲಿ ಕೇಳಿರುವ ಎಲ್ಲಾ ದಾಖಲೆಗಳೊಂದಿಗೆ ಅಪ್ಲೋಡ್ ಮಾಡಿ ಹತ್ತಿರದ ಬ್ಯಾಂಕ್ ಶಾಖೆಯಲ್ಲಿ ಹೋಗಿ ವಿಚಾರಿಸಬೇಕು. ಬ್ಯಾಂಕ್ಗಳು ನಿಮ್ಮ ಆನ್ಲೈನ್ ಅರ್ಜಿಯನ್ನು ಪರಿಶೀಲಿಸಿ ಎಲ್ಲಾ ದಾಖಲೆಗಳು ಸಮರ್ಪಕವಾಗಿದ್ದರೆ ನಿಮ್ಮ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆಯನ್ನು ತೆರೆಯುತ್ತಾರೆ. ಪ್ರಧಾನಮಂತ್ರಿ ಜನ್

0: ಜನ್ಧನ್ ಯೋಜನೆಯ ಪ್ರಯೋಜನಗಳೆಂದರೆ, ಬ್ಯಾಂಕ್ ಖಾತೆ ಇಲ್ಲದ ವ್ಯಕ್ತಿಗೆ ಒಂದು ಮೂಲ ಉಳಿತಾಯ ಬ್ಯಾಂಕ್ ಖಾತೆ ತೆರೆಯಲು ಅನುಕೂಲ. ಈ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವಿಲ್ಲ. ಈ ಖಾತೆಯಲ್ಲಿನ ಠೇವಣಿಯ ಮೇಲೆ ಆಯಾ ಬ್ಯಾಂಕ್ಗಳು ಉಳಿತಾಯ ಖಾತೆಯ ಮೇಲೆ ನೀಡುವ ಬಡ್ಡಿದರವನ್ನು ನೀಡಲಾಗುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆದಾರರಿಗೆ ರೂಪೇ ಡೆಬಿಟ್ ಕಾರ್ಡ್ ನೀಡಲಾಗುತ್ತದೆ. ಈ ರೂಪೇ ಡೆಬಿಟ್ ಕಾರ್ಡ್ನೊಂದಿಗೆ 1,00,000 ರೂಪಾಯಿಗಳ ಅಪಘಾತ ವಿಮಾ ರಕ್ಷಣಾ ಸೌಲಭ್ಯ ಒದಗಿಸಲಾಗುತ್ತದೆ. 28/8/2018 ನಂತರ ತೆರೆಯಲಾದ ಖಾತೆಗಳಿಗೆ ಇದನ್ನು 2,00,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಅರ್ಹ ಖಾತೆದಾರರಿಗೆ 10,000 ರೂಪಾಯಿವರೆಗಿನ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆಗಳು ನೇರ ಲಾಭ ವರ್ಗಾವಣೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ ಹಾಗೂ ಮುದ್ರಾ ಯೋಜನೆಗಳಿಗೆ ಅರ್ಹವಾಗಿವೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಈವರೆಗಿನ ಸಾಧನೆಗಳು. ಮಾರ್ಚ್ 2026 ಅಂಕಿ ಅಂಶಗಳ ಪ್ರಕಾರ ಈ ಯೋಜನೆಯಲ್ಲಿ ಇಲ್ಲಿಯವರೆಗೆ 57,86,00,000 ಫಲಾನುಭವಿಗಳ ಖಾತೆ ತೆರೆಯಲಾಗಿದೆ. ಇದರಲ್ಲಿ 44.76 ಲಕ್ಷ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ, 10.89 ಲಕ್ಷ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ, 2.3 ಲಕ್ಷ ಖಾಸಗಿ ಬ್ಯಾಂಕ್ಗಳಲ್ಲಿ ಹಾಗೂ 19 ಲಕ್ಷ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳಲ್ಲಿ ತೆರೆಯಲಾಗಿದೆ. ಈ ಯೋಜನೆಯಲ್ಲಿನ ಖಾತೆಗಳಲ್ಲಿ ಒಟ್ಟು ಠೇವಣಿಗಳ ಮೊತ್ತ 3,02,778.16 ಕೋಟಿ ರೂಪಾಯಿಗಳಾಗಿವೆ ಹಾಗೂ ಸುಮಾರು 40.17 ಕೋಟಿ ರೂಪಾಯಿ ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿಯವರೆಗೆ ವಿತರಿಸಲಾಗಿದೆ. ಈ ಯೋಜನೆಯ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ. ಪ್ರಧಾನಮಂತ್ರಿ NPS ವಾತ್ಸಲ್ಯ ಯೋಜನಾ. ಜನಕಲ್ಯಾಣ ವಿಚಾರದಲ್ಲಿ ಮಹತ್ವದ ಹೆಜ್ಜೆ ಇಡುತ್ತಿರುವ ಕೇಂದ್ರ ಸರ್ಕಾರವು ಸಾರ್ವಜನಿಕರಿಗೆ ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಹಲವು ಮಹತ್ವದ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ 18 ವರ್ಷದೊಳಗಿನ ಮಕ್ಕಳಿಗಾಗಿ ಪ್ರಧಾನಮಂತ್ರಿ NPS ವಾತ್ಸಲ್ಯ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ಮಕ್ಕಳ ಹೆಸರಿನಲ್ಲಿ ಪಾಲಕರು ಖಾತೆ ತೆರೆದು ಅವರ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಚಿಕ್ಕ ಮಕ್ಕಳಿಗೆ ಪೋಷಕರು ಅಥವಾ ಪಾಲಕರು ಹುಟ್ಟಿನಿಂದಲೇ ಪಿಂಚಣಿ ಯೋಜನೆ ಪ್ರಾರಂಭಿಸಬಹುದಾಗಿದೆ. ಇದು ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಥವಾ NPS ಸ್ಕೀಮಿನ ಹೊಸ ಯೋಜನೆಯಾಗಿದೆ. ಅಪ್ರಾಪ್ತ ವಯಸ್ಸಿನವರಿಗೂ ಈ ಹೊಸ ಯೋಜನೆ ಅನ್ವಯವಾಗಲಿದೆ. ಈ ಯೋಜನೆಯನ್ನು ಕೇಂದ್ರ ಸರ್ಕಾರ 18 ಸೆಪ್ಟೆಂಬರ್ 2024 ಪ್ರಾರಂಭಿಸಿತು. ಮಕ್ಕಳ ಹೆಸರಿನಲ್ಲಿ ಶುರು ಮಾಡುವ NPS ವಾತ್ಸಲ್ಯ ಯೋಜನೆಯು ಮಗುವಿಗೆ 18 ವರ್ಷ ವಯಸ್ಸು ತುಂಬುತ್ತಿದ್ದಂತೆ ಸಾಮಾನ್ಯ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಖಾತೆಯಾಗಿ ಪರಿವರ್ತನೆಯಾಗುತ್ತದೆ. ಮಕ್ಕಳ ಭವಿಷ್ಯದ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಯೋಜನೆಯು ನೆರವಾಗುತ್ತದೆ. ಮಕ್ಕಳು ಬೆಳೆದು ತಮ್ಮದೇ ಸಂಪಾದನೆಯನ್ನು ಹೊಂದುವವರೆಗೂ ಪಾಲಕರು ಅಥವಾ ಪೋಷಕರು ತಾವೇ ಹೂಡಿಕೆಯನ್ನು ಮುಂದುವರಿಸಬಹುದು. ಮಕ್ಕಳು ಪ್ರೌಢಾವಸ್ಥೆಗೆ ಬರುವಷ್ಟರಲ್ಲಿ ಒಂದು ದೊಡ್ಡ ಮೊತ್ತ ಅವರ ಖಾತೆಯಲ್ಲಿ ಬೆಳೆದಿರುತ್ತದೆ. ಆರ್ಥಿಕ ಅಡಿಪಾಯವು ಅವರ ಮುಂದಿನ ಹಾದಿಗೆ ಭರವಸೆ ಮತ್ತು ಪ್ರೋತ್ಸಾಹವನ್ನು ತುಂಬುತ್ತದೆ. NPS ವಾತ್ಸಲ್ಯ ಖಾತೆಯು ಸಾಮಾನ್ಯ NPS ಖಾತೆಯಾದ ನಂತರ ಖಾತೆದಾರರು ತಮ್ಮ 60 ವರ್ಷ ವಯಸ್ಸಿನವರೆಗೂ ಹೂಡಿಕೆಯನ್ನು ಮುಂದುವರಿಸಬೇಕಾಗುತ್ತದೆ. ಇದೊಂದು ದೀರ್ಘಾವಧಿಯ ಹೂಡಿಕೆಯಾಗಿದ್ದು ಚಕ್ರಬಡ್ಡಿ ಲೆಕ್ಕದಲ್ಲಿ ಹಣವು ಬೆಳೆಯುತ್ತದೆ. ನಿವೃತ್ತಿಯ ಬಳಿಕ ಒಟ್ಟು ಮೊತ್ತದಲ್ಲಿ ಶೇಕಡ 60% ಹಣವನ್ನು ಒಂದೇ ಬಾರಿಗೆ ಹಿಂಪಡೆಯಬಹುದು. ಉಳಿದ ಶೇಕಡ 40% ಹಣದ ಹೂಡಿಕೆಯು ಮುಂದುವರಿಯುತ್ತದೆ. ಅದರಿಂದಲೇ ಪ್ರತಿ ತಿಂಗಳು ಇಂತಿಷ್ಟು ಮೊತ್ತವನ್ನು ಖಾತೆಯಲ್ಲಿರುವ ಮೊತ್ತವನ್ನು ಆಧರಿಸಿ ಪಿಂಚಣಿಯಾಗಿ ಪಡೆಯಬಹುದು.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು.
2: ಸಮಯ ಸರಿಯಾಗಿ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಚೆನ್ನೈನಲ್ಲಿ 13,000 ಕೋಟಿಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ, ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಂದ ಉದ್ಘಾಟನೆ. ನವರಾತ್ರಿಗೆ ಉಪರಾಷ್ಟ್ರಪತಿ ಪ್ರಧಾನಿ ಸೇರಿ ಹಲವು ಗಣ್ಯರಿಂದ ಶುಭಾಶಯ. ಭಾರತ ವೆಸ್ಟ್ ಇಂಡೀಸ್ ಟಿ20 ಕ್ರಿಕೆಟ್ ಸರಣಿ, ಇಂದೋರ್ನಲ್ಲಿ ಇಂದು 3ನೇ ಪಂದ್ಯ. ವಾರ್ತೆಗಳ ವಿವರ. ತಮಿಳುನಾಡು ಭೇಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೆನ್ನೈನಲ್ಲಿಂದು 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ರೈಲು ಸೇವೆಗೆ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ಇದೇ ಸಂದರ್ಭದಲ್ಲಿ ಅವರು ಪೋರೂರು ಬೈಪಾಸ್ ನಿಲ್ದಾಣದಿಂದ ಪೂನಮಲ್ಲಿ ಬೈಪಾಸ್ ನಿಲ್ದಾಣದವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಬಳಿಕ ಹಿಂದಿರುಗಿದರು. ಪೂನಮಲ್ಲಿ ಪೋರೂರು ಮಾರ್ಗದಲ್ಲಿ 3.7 ಕಿಲೋಮೀಟರ್

0: ವಿಶಿಷ್ಟ ದ್ವಿಮಹಡಿ ರಚನೆ ನಿರ್ಮಿಸಲಾಗಿದ್ದು, ಚಾಲಕರಹಿತ ರೈಲು ಸಂಚಾರಕ್ಕೆ ಅನುಕೂಲವಾಗುವ ಸುಧಾರಿತ ಸಂಕೇತ ವ್ಯವಸ್ಥೆಯನ್ನು ಅಳವಡಿಸಲಾಗಿತ್ತು. ಇದಲ್ಲದೆ 5 ಅಮೃತ್ ರೈಲು ನಿಲ್ದಾಣಗಳು ಸೇರಿದಂತೆ 750 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಪ್ರಧಾನಿ ರಾಷ್ಟ್ರಕ್ಕೆ ಸಮರ್ಪಿಸಿದ್ದು, ಕೆಲವು ಯೋಜನೆಗಳನ್ನು ಉದ್ಘಾಟಿಸಿದರು. ಈ ವೇಳೆ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ತಮಿಳುನಾಡು ಉಪಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 416ನೇ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಬೆಳಿಗ್ಗೆ 11:50 ಮಧ್ಯಾಹ್ನ 12:13 ನಡುವಿನ ಶುಭ ಧನುರ್ ಲಗ್ನದಲ್ಲಿ ಚಾಮುಂಡೇಶ್ವರಿ ದೇವಿಯ ಅಗ್ರಪೂಜೆ ನೆರವೇರಿಸುವ ಮೂಲಕ ಉತ್ಸವವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಂಪತಿ ಪೂಜೆ ಸಲ್ಲಿಸಿದರು. ಈ ವೇಳೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಸಂಪುಟದ ಹಲವು ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ವೇಳೆ ಸಾರ್ವಜನಿಕರಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಮಧ್ಯಾಹ್ನದ ಬಳಿಕ ಸಾರ್ವಜನಿಕರಿಗೆ ಎಂದಿನಂತೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ದಸರಾ ಹಿನ್ನೆಲೆ ಅರಮನೆಯಲ್ಲಿ ಯದುವೀರ್ ಒಡೆಯರ್ ಅವರಿಂದ ಖಾಸಗಿ ದರ್ಬಾರ್ ಸಹ ಇಂದು ಆರಂಭಗೊಂಡಿದೆ. ಇನ್ನು ದಸರಾ ಭದ್ರತೆಗೆ 6,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದ್ದು, 5,161 ಸಿವಿಲ್ ಹಾಗೂ ಸಂಚಾರಿ ಪೊಲೀಸರು, 33 ಕೆಎಸ್ಆರ್ಪಿ ತುಕಡಿ, 25 ಕಾರ್ ಮತ್ತು ಡಿಎಆರ್ ತುಕಡಿ, 24 ಎಎಸ್ಸಿ ತುಕಡಿ ಮತ್ತು 1,500 ಹೋಂಗಾರ್ಡ್ಗಳನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಸಿಸಿಟಿವಿಗಳ ಮೂಲಕ ಎಲ್ಲೆಡೆ ಕಣ್ಗಾವಲು ಇಡಲಾಗಿದೆ. ಸಾಂಸ್ಕೃತಿಕ ನಗರಿಯ ಪ್ರಮುಖ ರಸ್ತೆಗಳು ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು, ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರ ಮನ ಸೆಳೆಯುತ್ತಿದೆ. ದುರ್ಗಾದೇವಿಯ ಆರಾಧನೆಯ 9 ದಿನಗಳ ನವರಾತ್ರಿ ಉತ್ಸವವು ದೇಶದಾದ್ಯಂತ ಇಂದು ಧಾರ್ಮಿಕ ಶ್ರದ್ಧೆ ಮತ್ತು ಸಂಭ್ರಮದಿಂದ ಆರಂಭವಾಗುತ್ತಿದೆ. ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ಮೊದಲ ದಿನದಂದು ದುರ್ಗಾದೇವಿಯನ್ನು ಶೈಲಪುತ್ರಿ ದೇವಿಯ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಶೈಲಪುತ್ರಿ ದೇವಿಯು ಶಕ್ತಿ, ಸ್ಥಿರತೆ ಹಾಗೂ ಹೊಸ ಆರಂಭಗಳ ಸಂಕೇತವಾಗಿದ್ದಾಳೆ. ನವರಾತ್ರಿಯ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟ್ರಪತಿ, ಜಗದಂಬೆಯ ಕೃಪೆಯಿಂದ ಬಲಿಷ್ಠ, ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸರ್ಕಾರ ಈಡೇರಿಸಲಿ ಎಂಬ ಆಶಯ ವ್ಯಕ್ತಪಡಿಸಿದ್ದಾರೆ. ಮಾತೆ ಜಗದಂಬಾ ಅವರ ಆಶೀರ್ವಾದವು ಎಲ್ಲರಿಗೂ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸಲು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಾರ್ಥಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರ, ಸಮಾಜವಾದಿ ನಾಯಕ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳ ಪ್ರತಿಪಾದಕರಾದ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮ ವಾರ್ಷಿಕೋತ್ಸವ ಇಂದು. 1902 ಅಕ್ಟೋಬರ್ 11 ಬಿಹಾರದ ಸಿತಾಬ್ದಿಯಾರ ಗ್ರಾಮದಲ್ಲಿ ಜನಿಸಿದ ಜಯಪ್ರಕಾಶ್ ನಾರಾಯಣ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. 1979 ಅಕ್ಟೋಬರ್ 8 ಅವರು ನಿಧನರಾದರು. ಅವರ ಜನ್ಮದಿನದಂದು ದೇಶವು ಅವರ ಸೇವೆ ಮತ್ತು ಆದರ್ಶಗಳನ್ನು ಸ್ಮರಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಜಯಪ್ರಕಾಶ್ ನಾರಾಯಣ್ ಜನ್ಮದಿನದ ಅಂಗವಾಗಿ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಜಯಪ್ರಕಾಶ್ ನಾರಾಯಣ್ ಅವರ ಕರೆ ಪೀಳಿಗೆಗಳನ್ನು ಮೀರಿ ಜನರಿಗೆ ಸ್ಫೂರ್ತಿ ನೀಡಿದ್ದು, ಸಾರ್ವಜನಿಕ ಜೀವನವನ್ನು ರಾಷ್ಟ್ರದ ಪುನರುತ್ಥಾನದ ಸಾಧನವಾಗಿ ಕಾಣುವಂತೆ ಪ್ರೇರೇಪಿಸಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ಧತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ

ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಕುರಿತ ಒಂದು ವರದಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 2022 ನವೆಂಬರ್ 11 ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರು ಗೋಡೆಗಳು, ನೇತಾಡುವ ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು, 100% ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿವೆ. ಟರ್ಮಿನಲ್ ಪಕ್ಕದಲ್ಲಿ 1537 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಇಂದಿಗೆ 1 ವರ್ಷ ಪೂರೈಸಿದೆ. ದೇಶಾದ್ಯಂತ 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಕಳೆದ ವರ್ಷ ಇದೇ ದಿನ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. ಜಿಲ್ಲೆಯ ನಿರ್ದಿಷ್ಟ ಕೃಷಿ ಅಗತ್ಯಗಳನ್ನು ಪೂರೈಸಲು ರಾಜ್ಯ ಯೋಜನೆಗಳು ಮತ್ತು ಖಾಸಗಿ ವಲಯದ ಭಾಗವಹಿಸುವಿಕೆಯೊಂದಿಗೆ 11 ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ 36 ಕೇಂದ್ರ ಯೋಜನೆಗಳನ್ನು ಈ ಯೋಜನೆಯು ಒಟ್ಟುಗೂಡಿಸಿದೆ. ಇಂದು ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ 7:00 ಪ್ರಾರಂಭವಾಗಲಿದೆ. ರಾಂಚಿಯಲ್ಲಿ ಶುಕ್ರವಾರ ಸಂಜೆ ನಡೆದ 2ನೇ T20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ 6 ವಿಕೆಟ್ಗಳಿಂದ ಭಾರತವನ್ನು ಸೋಲಿಸಿದ ನಂತರ 5 ಪಂದ್ಯಗಳ ಸರಣಿ 1-1 ಸಮಬಲಗೊಂಡಿದೆ. ವೆಸ್ಟ್ ಇಂಡೀಸ್ ನಾಯಕ ಶಾಯ್ ಹೋಪ್ 45 ಎಸೆತಗಳಲ್ಲಿ 102 ರನ್ ಗಳಿಸಿದರೆ ಶೆರ್ಫೋನ್ ರುದರ್ಫೋರ್ಡ್ 37 ಎಸೆತಗಳಲ್ಲಿ 84 ರನ್ ಗಳಿಸಿದರು. ಅವರ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಹೋಪ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು. ಇದಕ್ಕೂ ಮುನ್ನ ಭಾರತ ತನ್ನ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 249 ರನ್ ಗಳಿಸಿತು. ಚೀನಾದಲ್ಲಿ ನಡೆಯಲಿರುವ 2027 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ಇಂದು ಮಲೇಷ್ಯಾದ ಎಂಪಿ ಸದಯಾಂಗ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ನಿರ್ಣಾಯಕ ಈ ಗುಂಪಿನ ಪಂದ್ಯದಲ್ಲಿ ಭಾರತ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯದಲ್ಲಿ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಚೆನ್ನೈನಲ್ಲಿ 13,000 ಕೋಟಿಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ, ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಂದ ಉದ್ಘಾಟನೆ. ನವರಾತ್ರಿಗೆ ಉಪರಾಷ್ಟ್ರಪತಿ ಪ್ರಧಾನಿ ಸೇರಿ ಹಲವು ಗಣ್ಯರಿಂದ ಶುಭಾಶಯ. ಮತ್ತು ಭಾರತ ವೆಸ್ಟ್ ಇಂಡೀಸ್ T20 ಕ್ರಿಕೆಟ್ ಸರಣಿ, ಇಂದೋರ್ನಲ್ಲಿ ಇಂದು 3ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಅಪರಾಹ್ನ 2:30

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 1:20 ಇನ್ನು ಮುಂದೆ ಕನ್ನಡದಲ್ಲಿ ಚಿತ್ರಗೀತೆಗಳು ಮೂಡಿಬರಲಿದೆ. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಚಂಡ ಚಿತ್ರದ ಗೀತೆ. ಕಾರ್ತಿಕ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಎಸ್ ನಾರಾಯಣ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೋರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ

0: ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಕೇಳಿ. ಚಲುವಿನ ಚಿತ್ತಾರ ಚಿತ್ರದಿಂದ. ಚಿತ್ರದ ಗೀತೆಗೆ ಕುನಾಲ್ ಗಾಂಜೆವಾಲ ಹಾಗೂ ಶ್ರೇಯಾ ಘೋಷಾಲ್ ಸ್ಟೀಫನ್ ಅವರು ಧ್ವನಿ ನೀಡಿದ್ದಾರೆ. ಎಸ್ ನಾರಾಯಣ್ ಅವರ ಸಾಹಿತ್ಯವಿದೆ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ ಇದೆ.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸರ್ಕಲ್ ರೌಡಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಗೀತೆಗೆ ಧ್ವನಿಯ ಸಾಹಿತ್ಯ ನೀಡಿದ್ದಾರೆ ನಾಗೇಂದ್ರ ವಿ ನಾಗೇಂದ್ರ ಪ್ರಸಾದ್. ಗೀತೆಗೆ ಸಂಗೀತ ಸಂಯೋಜನೆ ಕೃಪಾಕರ್ ಎಂಎನ್.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ದುನಿಯಾ ಚಿತ್ರದಿಂದ ನಂದಿತಾ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಂಗೀತವಿದೆ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಇದೆ.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಈ ಬಂಧನ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಚಿತ್ರದ ಗೀತೆಗೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ, ಮನುಮೂರ್ತಿ ಅವರ ಸಂಗೀತವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಮುಂದಿನ ಗೀತೆ ಪ್ರೀತಿ ಏಕೆ ಭೂಮಿ ಮೇಲಿದೆ. ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ಸುಪ್ರಿಯಾ. ಗೀತೆಗೆ ಸಾಹಿತ್ಯ ಸುದರ್ಶನ್, ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯ್ಕ್.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಏಕದಂತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ವಿ ಮನೋಹರ್ ಅವರ ಸಾಹಿತ್ಯವಿದೆ, ಗುರುಕಿರಣ್ ಅವರ ಸಂಗೀತವಿದೆ.

ಚಿತ್ರಗೀತೆಗಳಲ್ಲಿ ಮೂಡಿ ಬರ್ತಾ ಇದೆ ರಂಗಿತರಂಗ ಚಿತ್ರದ ಗೀತೆ. ಗೀತೆಗೆ ಇಂಚಿರ ರಾವ್ ಅವರ ಧ್ವನಿ ಇದೆ. ಅನೂಪ್ ಭಂಡಾರಿಯವರ ಸಾಹಿತ್ಯ ಮತ್ತು ಸಂಗೀತವಿದೆ.

ಶರಣ್. ಇದುವರೆಗೂ ಚಿತ್ರಗೀತೆಗಳನ್ನ ಆಲಿಸಿದ್ರೆ ಸಮಯ ಸರಿಯಾಗಿ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಸಡಗರ ಸಂಭ್ರಮದ ಚಾಲನೆ. ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಂದ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ವಿದ್ಯುಕ್ತ ಉದ್ಘಾಟನೆ. ಸಾಮರಸ್ಯದ ಜೀವನಕ್ಕಾಗಿ ಸಂದೇಶ. ಹೆಣ್ಣು ಮಗುವಿನ ಸಶಕ್ತೀಕರಣಕ್ಕೆ ಸರ್ಕಾರ ಬದ್ಧ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ರಣಜಿ ಕ್ರಿಕೆಟ್, ಆಂಧ್ರ ವಿರುದ್ಧ ಬ್ಯಾಟಿಂಗ್ ಆಯ್ದುಕೊಂಡ ಕರ್ನಾಟಕ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತಿ ಮತ್ತು ಸಡಗರದೊಂದಿಗೆ ಚಾಲನೆ ನೀಡಲಾಯಿತು. ಕೊಪ್ಪಳ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಹೋತ್ಸವವನ್ನು ವಿಧ್ಯುಕ್ತವಾಗಿ ಉದ್ಘಾಟಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಪತ್ನಿಕರಾಗಿ ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ದಸರಾ ಕೇವಲ ಒಂದು ಹಬ್ಬವಲ್ಲ, ಅದು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಸೌಹಾರ್ದತೆಯ ಸಂಕೇತ ಎಂದು ಬಣ್ಣಿಸಿದರು. ಇದೇ ವೇಳೆ ಮಾತನಾಡಿದ ಹಿರಿಯ ಶಾಸಕ ಜಿಟಿ ದೇವೇಗೌಡ ಅವರು, ಲಕ್ಷಾಂತರ ಜನರಿಗೆ ದಾಸೋಹ ಹಾಗೂ ಸಾವಿರಾರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಗವಿಸಿದ್ದೇಶ್ವರ ಶ್ರೀಗಳು ದಸರಾ ಉದ್ಘಾಟಿಸಿರುವುದು ಅತ್ಯಂತ ಪುಣ್ಯದ ಕಾರ್ಯ ಎಂದರು. ದಸರಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು, ಮುಗಿಲಿನಿಂದ ಮಳೆ ಬರಬೇಕು, ಮಣ್ಣಿನಿಂದ ಬೆಳೆ ತೆಗೆಯಬೇಕು.

0: ಬರಬೇಕು ಹಾಗೂ ನಾಡಿನ ಜನತೆ ಮುಖದ ಮೇಲೆ ಕಳೆ ಬರಬೇಕು ಎಂದು ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಕವಿ ಕುವೆಂಪುವರೆಗೆ ಎಲ್ಲ ಕವಿಪುಂಗವರು ಸಮಾಜದ ಸಾಮರಸ್ಯಕ್ಕೆ ಒತ್ತು ನೀಡಿದ್ದಾರೆ. ಪಂಥ, ಗ್ರಂಥ, ಸಂತರು ಬೇರೆ ಬೇರೆ ಇದ್ದರೂ ಸಾರಿದ ಸಂದೇಶ ಒಂದೇ ಎಂದು ಹೇಳಿದರು. ರಾಜ್ಯದ ಏಳಿಗೆಗೆ ಮೈಸೂರು ರಾಜರು ನೀಡಿದ ಕೊಡುಗೆಯನ್ನು ಸ್ವಾಮೀಜಿ ಸ್ಮರಿಸಿದರು.
1: ಮಣ್ಣು ಎಷ್ಟು ಅದ್ಭುತ ಇದೆ ನೋಡಿ, ನೀವು ಹೇಳುದು, ನೀವು ಮಣ್ಣಿಗೆ ಹಾಕಿದ್ದು ಕಸ, ಆದ್ರೆ ನಿಮಗೆ ಅದು ಕೊಟ್ಟಿದ್ದು ಕಬ್ಬಿನ ರಸ. ನೀವು ಮಣ್ಣಿಗೆ ಹಾಕಿದ್ದು ಹಲಸ, ಅದು ನಿಮಗೆ ಕೊಟ್ಟಿದ್ದು ಹಲಸ. ಇಂಥ ಭೂಮಿಯನ್ನು ನಾವು ಪ್ರೀತಿಸಬೇಕಲ್ಲ ಹೇಳಿ. ಇವತ್ತು ಕನ್ನಡ ನಾಡಿನಲ್ಲಿ ಹರಿಯುವ ನದಿಗಳದಾವ, ಎಷ್ಟು ನದಿಗಳು ಹರಿತವೆ ಹೇಳಿ? ಭೀಮೆಯಿಂದ ಹಿಡ್ಕೊಂಡು ಕೃಷ್ಣೆ, ತುಂಗಭದ್ರೆ, ಕಾವೇರಿ, ಈ ಎಲ್ಲ ನದಿಗಳೇನದವಲ್ಲ, ಈ ನಾಡಿನ ಜೀವ ನದಿಗಳು. ಇವತ್ತು ಕೃಷ್ಣೆಯ ಅಣೆಕಟ್ಟಿರಬಹುದು, ತುಂಗಭದ್ರೆಯ ಅಣೆಕಟ್ಟಿರಬಹುದು, ಕಾವೇರಿ ಅಣೆಕಟ್ಟಿರಬಹುದು, ಇವು ಬರೇ ನದಿಗೆ ಕಟ್ಟಿದ ಅಣೆಕಟ್ಟುಗಳಲ್ಲ, ಈ ನಾಡಿನ ಜನರ ಅನ್ನದ ತಟ್ಟೆಗಳು ಅಷ್ಟೇ, ಅನ್ನದ ತಟ್ಟೆಗಳು. ಆ ನೀರನ್ನ, ಆ ಜಲವನ್ನು ನಾವು ಕಾಪಾಡ್ಕೋಬೇಕಾಗ್ತದೆ. ನದಿ ಮೂಲವನ್ನ ನಾಶ ಮಾಡಬಾರದು, ನದಿಗಳನ್ನ, ಜನಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ದಸರಾ ನಾಡಿನ ಅತ್ಯುನ್ನತ ಪರಂಪರೆಯಾಗಿದ್ದು ಅದನ್ನು ಅತ್ಯಂತ ಗೌರವದಿಂದ ಮುನ್ನಡೆಸಿಕೊಂಡು ಬರುತ್ತಿರುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ, ಶಿವರಾಜ್ ತಂಗಡಗಿ, ರಹೀಂ ಖಾನ್, ಹೆಚ್ಸಿ ಮಹದೇವಪ್ಪ, ಕೆ ವೆಂಕಟೇಶ್, ಶಾಸಕರಾದ ತನ್ವೀರ್ ಸೇಠ್, ದರ್ಶನ್ ಧ್ರುವನಾರಾಯಣ್, ಅನಿಲ್ ಚಿಕ್ಕಮಾದು, ಡಿ ರವಿಶಂಕರ್, ಶ್ರೀವತ್ಸ, ಸಂಸದ ಸುನೀಲ್ ಬೋಸ್ ಸೇರಿದಂತೆ ಪ್ರಮುಖ ಜನಪ್ರತಿನಿಧಿಗಳು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ದಸರಾ ಮಹೋತ್ಸವದ ಅಂಗವಾಗಿ ಫರ ಪುಷ್ಪ ಪ್ರದರ್ಶನ, ಪುಷ್ಪಮೇಳ, ಕುಸ್ತಿ ಪಂದ್ಯಾವಳಿ, ಕನ್ನಡ ಪುಸ್ತಕ ಮಾರಾಟ ಮೇಳ, ಲಲಿತ ಕಲೆ ಮತ್ತು ಕರಕುಶಲ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ದಸರಾ ಸಿಎಂ ಕಪ್ ಕ್ರೀಡಾಕೂಟ ಹಾಗೂ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣದಲ್ಲಿ ವಸ್ತು ಪ್ರದರ್ಶನ, ಮೈಸೂರು ಅರಮನೆ ವೇದಿಕೆಯಲ್ಲಿ ನೃತ್ಯ ರೂಪಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನವರಾತ್ರಿ ಆಚರಣೆ ಆರಂಭವಾಗಿದೆ. ದಸರಾ ಅಂಗವಾಗಿ ಜಿಲ್ಲೆಯ ವಿವಿಧ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ಪೂಜೆ ಹಾಗೂ ಪ್ರಾರ್ಥನೆಗಳು ನಡೆಯುತ್ತಿವೆ. ನವರಾತ್ರಿಯ ಆರಂಭದಿಂದ ವಿಜಯದಶಮಿಯವರೆಗೆ ಪ್ರತಿದಿನ ದೇವತಾಮೂರ್ತಿಗಳಿಗೆ ವಿಭಿನ್ನ ರೀತಿಯ ಅಲಂಕಾರಗಳನ್ನು ಮಾಡಲಾಗುತ್ತದೆ. ದೇವಾಲಯಗಳು ನವರಾತ್ರಿ ಉತ್ಸವಕ್ಕಾಗಿ ದೀಪಾಲಂಕಾರ, ತಳಿರು ತೋರಣಗಳಿಂದ ಅಲಂಕೃತಗೊಂಡಿದ್ದು, ಬೆಳಗಿನಿಂದಲೂ ಭಕ್ತಾದಿಗಳು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಮಂಡ್ಯದ ನಾಡಹಬ್ಬ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದ ಅಂಗವಾಗಿ ನಡೆಯಲಿರುವ ಯುವ ಸಂಭ್ರಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಹಾಗೂ ವ್ಯವಸ್ಥಿತವಾಗಿ ಆಯೋಜಿಸಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ನಾಳೆಯಿಂದ ನಡೆಯಲಿರುವ ಯುವ ಸಂಭ್ರಮ ಕಾರ್ಯಕ್ರಮದ ಸ್ಥಳಕ್ಕೆ ಇಂದು ಭೇಟಿ ನೀಡಿದ ಅವರು, ವೇದಿಕೆ ನಿರ್ಮಾಣ, ಆಸನ ವ್ಯವಸ್ಥೆ, ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಸೇರಿದಂತೆ ವಿವಿಧ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೆಣ್ಣು ಮಗು ಒಂದು ಕುಟುಂಬದ ಕಣ್ಣು ಮಾತ್ರವಲ್ಲ, ಇಡೀ ಸಮಾಜದ ಪ್ರಗತಿಯ ಚಾಲಕ ಶಕ್ತಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಹೆಣ್ಣು ಮಗುವಿನ ದಿನದ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ಅವರು, ಗುಣಮಟ್ಟದ ಶಿಕ್ಷಣ, ಪೌಷ್ಟಿಕ ಆಹಾರ ಮತ್ತು ಸುರಕ್ಷಿತ ವಾತಾವರಣ ದೊರೆತಾಗ ಹೆಣ್ಣು ಮಗು ಯಾವುದೇ ಕ್ಷೇತ್ರದಲ್ಲಿ ಆದರೂ ಅದ್ಭುತ ಸಾಧನೆ ತೋರಬಲ್ಲಳು. ಹೆಣ್ಣು ಮಕ್ಕಳ ರಕ್ಷಣೆ, ಅವರ ಉನ್ನತ ವ್ಯಾಸಂಗಕ್ಕೆ ಪ್ರೋತ್ಸಾಹ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಕಲ್ಯಾಣ ಯೋಜನೆಗಳು ಅವರ ಕನಸುಗಳಿಗೆ ಗಟ್ಟಿಯಾದ ರೆಕ್ಕೆಗಳನ್ನು ನೀಡಿವೆ.

0: ಎಂದು ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳ ಮೇಲಿನ ತಾರತಮ್ಯ ಮತ್ತು ಅಸಮಾನತೆಯನ್ನು ಬೇರು ಸಹಿತ ಕಿತ್ತೊಗೆದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಹಾಗೂ ನಿರ್ಭಯವಾಗಿ ಮುನ್ನಡೆಯುವ ಸಮಾಜವನ್ನು ನಿರ್ಮಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಹೆಣ್ಣು ಮಗುವಿನ ಸಶಕ್ತೀಕರಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹೆಣ್ಣು ಮಗುವಿನ ಅಂತಾರಾಷ್ಟೀಯ ಕುರಿತಾದ ದಿನಾಚರಣೆ ಸಂದರ್ಭದಲ್ಲಿ ಸಂದೇಶ ನೀಡಿರುವ ಅವರು, ಹೆಣ್ಣು ಮಗು ಮತ್ತು ಬಾಲಕಿಯರು ತಮ್ಮ ಎಲ್ಲಾ ಸಾಮರ್ಥ್ಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬೆಳೆಸಿ ಬಳಸಿಕೊಳ್ಳುವಂತೆ ಶ್ರಮಿಸುತ್ತಿದೆ. ಸರ್ಕಾರ ಎಲ್ಲರನ್ನೂ ಒಳಗೊಂಡ ನೀತಿ ಮತ್ತು ಉಪಕ್ರಮಗಳ ಮೂಲಕ ಹಮ್ಮಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಪ್ರತಿ ಬಾಲಕಿಗೆ ಶಿಕ್ಷಣದ ಲಭ್ಯತೆ, ಸುರಕ್ಷತೆ, ಘನತೆ ಮತ್ತು ಸಮಾನ ಅವಕಾಶ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಪ್ರತಿ ಹೆಣ್ಣು ಮಗು ಪ್ರೀತಿ, ಕಾಳಜಿ, ಪ್ರೋತ್ಸಾಹಗಳಿಂದ ಕೂಡಿದ ಬಾಲ್ಯ ಆನಂದಿಸಲು ಅರ್ಹವಾಗಿದೆ. ಅವರ ಕನಸು ಅರಳಬೇಕು, ಉತ್ತಮ ಭವಿಷ್ಯಕ್ಕೆ ಅವಕಾಶವಾಗಬೇಕು. ಹೆಣ್ಣು ಮಕ್ಕಳಿಗೆ ಕಲಿಯಲು, ಬೆಳೆಯಲು ಪರಿಸರ ಒದಗಿಸಿದಾಗ ಸಮಾನ ಸಮಾಜ ನಿರ್ಮಿಸಲು ಸಾಧ್ಯ ಎಂದು ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಕುರಿತ ಒಂದು ವರದಿ ಇಲ್ಲಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 2022 ನವೆಂಬರ್ 11 ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರು ಗೋಡೆಗಳು, ತೂಗು ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು, 100% ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿವೆ. ಟರ್ಮಿನಲ್ ಪಕ್ಕದಲ್ಲಿ 1537 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ವಿಜಯವಾಡದ ಮುಲಪಾಡು ಡಾಕ್ಟರ್ ಗೋಕರಾಜು ಕ್ರೀಡಾಂಗಣದಲ್ಲಿ ಇಂದು ಕರ್ನಾಟಕ ಆಂಧ್ರ ತಂಡಗಳ ನಡುವೆ ರಣಜಿ ಕ್ರಿಕೆಟ್ ಪಂದ್ಯ ಆರಂಭವಾಗಿದೆ. ಟಾಸ್ ಗೆದ್ದಿರುವ ಕರ್ನಾಟಕ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಕರ್ನಾಟಕ 5 ವಿಕೆಟ್ ನಷ್ಟಕ್ಕೆ 134 ರನ್ ಗಳಿಸಿದೆ. 50 ರನ್ ಗಳಿಸಿರುವ ಸ್ಮರಣ್ ರವಿಚಂದ್ರನ್ ಹಾಗೂ 1 ರನ್ ಗಳಿಸಿರುವ ಮಾನವಂತ್ ಕುಮಾರ್ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಸಡಗರ ಸಂಭ್ರಮದ ಚಾಲನೆ. ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಂದ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ವಿದ್ಯುಕ್ತ ಉದ್ಘಾಟನೆ. ಸಾಮರಸ್ಯದ ಜೀವನಕ್ಕಾಗಿ ಸಂದೇಶ. ಹೆಣ್ಣು ಮಗುವಿನ ಸಶಕ್ತೀಕರಣಕ್ಕೆ ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ರಣಜಿ ಕ್ರಿಕೆಟ್ ಆಂಧ್ರ ವಿರುದ್ಧ ಬ್ಯಾಟಿಂಗ್ ಆಯ್ದುಕೊಂಡ ಕರ್ನಾಟಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 2:40:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಬಾಳ ಬೆಳಕು. ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಂಘಟಕ ಎಪಿ ಕುಮಾರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಬಾಳೆ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯರಾದಂಥ ಎ ಪಿ ಕುಮಾರ್ ಅವರು. ಸರ್, ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಸಾಮಾನ್ಯವಾಗಿ ಒಂದು ನಿವೃತ್ತಿ ಅಂತಿರುತ್ತೆ, ಅದು ನಿವೃತ್ತಿ ಆದ ನಂತರನೂ ಕೂಡ ಅನೇಕ ಚಟುವಟಿಕೆಗಳಲ್ಲಿ ನಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಒಂಥರ ಬಾಳನ್ನು ತುಂಬ ಅರ್ಥಪೂರ್ಣವಾಗಿ ನಾವು ಕಳೀತಾ ಇರ್ತೀವಿ. ಅದರಲ್ಲಿ ನಿಮ್ಮ ಬಗ್ಗೆ ಪ್ರಕಟವಾದಂಥದ್ದಾಗಿರ್ಬೋದು ಅಥವಾ ನೀವು ತೊಡಗಿಕೊಂಡಂಥ ಎಲ್ಲ ಚಟುವಟಿಕೆಗಳನ್ನು ನೋಡಿದಾಗ ತುಂಬ ಆಶ್ಚರ್ಯ ಆಗುತ್ತೆ. ಇಂಥ ಒಂದು ನಿರಂತರ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಎಲ್ರಿಗೂ ಕೂಡ ಪರಿಚಿತರಾದಂಥವ್ರು ನೀವು. ಬದಲಾವಣೆ ಘಟ್ಟ ಅಂತನ್ನೋದು ಎಲ್ಲಿಂದ ಶುರು ಆಯಿತು ಮತ್ತು ಮೊದಲು ತಾವು ಏನು ಮಾಡ್ತಿದ್ರಿ ಅದ್ರ ಬಗ್ಗೆ ಹೇಳಿ.
3: ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ಅಂತ. ಅಲ್ಲಿ ನಮ್ಮ ತಂದೆ ಹೆಸರು ಬಿ ಅನಂತೇಶ್ ಶಾಸ್ತ್ರಿ, ತಾಯಿ ಶ್ರೀಮತಿ ಜ್ವಾಲ.

0: ನಮ್ಮ ನಮಗೆ ಸಾಹಿತ್ಯದಲ್ಲಿ ಆಸಕ್ತಿ ಬಂದಿದ್ದು ನಮ್ಮ ತಂದೆಯವರಿಂದ. ನಾವು ಸಾಯಂಕಾಲ ಆಟ ಗೀಟ ಆಡ್ಕೊಂಡ ಮೇಲೆ ಕತ್ಲಾಗ್ತಿದ್ದಂಗೆ ನಮ್ಮ ತಂದೆ ನಡುಮನೆಯಲ್ಲಿ ಕೂರಿಸ್ಕೊಂಡು, ನಡುಮನೆ ಹಾಲ್ ಅಂತೀವಿ ಈಗ, ಅಲ್ಲಿ ಲೈಟ್ ಇರಲಿಲ್ಲ, ಉದ್ದಕ್ಕೆ ಲಾಟಿನ್ ನೇತಾಕೋರು, ಅಲ್ಲಲ್ಲಿ ಭಾಗವತ ರಾಮಾಯಣ ಮಹಾಭಾರತ ಇಂಥ ಪುಸ್ತಕ ಇಟ್ಕೊಂಡು ಪುರಾಣ ಓದೋರು ಅವರು. ಓದಿ ನಾವೆಲ್ಲ ಸುತ್ತ ನಿಲ್ಬೇಕಾಗಿತ್ತು. ಅಣ್ಣ ತಮ್ಮಂದರು ಅಲ್ಲಿ ಶ್ರೇಷ್ಠ ವ್ಯಕ್ತಿಗಳ ಚಿತ್ರಣವನ್ನು ನಮ್ಗೆ ಹೇಳ್ತಾ ಇದ್ರು. ಧರ್ಮರಾಯ, ಭೀಮ, ಕರ್ಣ ಇಂಥವ್ರದ್ದೆಲ್ಲ ವ್ಯಕ್ತಿತ್ವ, ಆಮೇಲೆ ಹರಿಶ್ಚಂದ್ರ ಇಂಥವ್ರದ ಪಾತ್ರಗಳನ್ನು ಮನಮುಟ್ಟುವಂಗೆ ವರ್ಣಿಸಿ ನೀವು ಇದರಂತೆ ಆಗಬೇಕು ಅಂತ ಹೇಳ್ತಾ ಇದ್ರು. ಅವತ್ತಿಂದ ನನಗೆ ಈ ಸಾಹಿತ್ಯ ಓದಬೇಕು ಅನ್ನೋ ಒಂದು ಆಸಕ್ತಿ ನನಗೆ ಬಂತು. ಇನ್ನು ಸಮಾಜ ಸೇವೆಯಲ್ಲಿ ಆಸಕ್ತಿ ಹೇಗೆ ಬಂತು ಅಂದರೆ, ನಮ್ಮ ತಾಯಿ ನೋಡಿ ಅವರೇನು ಪಿ ಎಚ್ ಡಿ ಗಿ ಟಿ ಮಾಡಿದವರಲ್ಲ, ಬರೀ ಮೂರನೇ ಕ್ಲಾಸ್ ಓದ್ದವರು. ಅವ್ರು ನನಗೆ ಹೇಳ್ತಾ ಇರೋ ಯಾವಾಗಲೂ ಹೇಳೋರು, ನೋಡಪ್ಪ ಹಸು ಹುಲ್ ತಿಂದ ಹಾಲು ಕೊಡುತ್ತೆ, ಸಮಾಜಕ್ಕೆ ಬೆಳಕಾಗುತ್ತೆ, ಆಗ ನೀನು ಕೂಡ ಸಮಾಜದಿಂದ ಭಾಳಷ್ಟು ಪಡ್ಕೊಂತೀಯ, ಅದಕ್ಕೆ ಏನಾದ್ರು ಸಮಾಜಕ್ಕೆ ಕೊಡಬೇಕು, ಏನಾದ್ರು ಸೇವೆ ನಿನ್ನ ಕೈಲಾದ ಸೇವೆಯಲ್ಲಿ ಮಾಡಬೇಕು ಅಂತ ಹೇಳ್ತಿದ್ರು. ಆ ಬಾಲ್ಯದಲ್ಲಿ ನನಗೆ ಆಕೆ ನೆಟ್ಟ ಬೀಜ ಮುಂದೆ ಹೆಮ್ಮರುವ ಬೆಳೆತು ಅಂತ ಹೇಳಕ್ ಇಷ್ಟವಾಗುತ್ತೆ ಸರ್.
1: ತಂದೆಯವರು ಅನೇಕ ಪುರಾಣದ ಕಥೆಗಳನ್ನಾಗಲಿ ಅಥವಾ ಆದರ್ಶಮಯ ಬದುಕಿಗೆ ಏನೇನು ಬೇಕು ಅಂತ ಎಲ್ಲವನ್ನು ಕೂಡ ಅವರು ಓದಿ ಹೇಳ್ತಿದ್ರು.
0: ಹೌದು,
1: ನೀವು ಅದನ್ನ ಸರಿಯಾಗಿ ಮನನ ಮಾಡ್ಕೊಂಡ್ರಿ.
0: ಹೌದು,
1: ತಾಯಿಯವರ ಒಂದು ಸಲಹೆ ಅಥವಾ ಒಂದು ಆದರ್ಶ ಅವ್ರದ್ದು ಕೂಡ ಅಲ್ವಾ ಬದುಕಿನ ರೂಪಣೆಗೆ. ತಾಯಿ ಪಾತ್ರ, ತಂದೆ ತಾಯಿಗಳ ಪಾತ್ರ ಆಗಲಿ, ಮತ್ತೆ ನಮ್ಮ ಶಿಕ್ಷಕರ ಪಾತ್ರ ಕೂಡ ತುಂಬಾ ದೊಡ್ಡದಿರುತ್ತೆ. ಇಂಥ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕಂದ್ರೆ, ವಿಶೇಷವಾಗಿ ಸಾಮಾಜಿಕ ಕೆಲಸಗಳಲ್ಲಿ ನಾವು ನಿರತರಾಗಬೇಕಂತಂದ್ರೆ, ಅಥವಾ ಅದು ಸಾಹಿತ್ಯದ ಮೂಲಕವಾಗಿ ಆಗಿರ್ಬೋದು ಏನೇ ಆಗಿರ್ಬೋದು, ತೊಡಗಿಸ್ಕೊಳ್ಬೇಕಂತಂದಾಗ ನಮ್ಮ ಸಮಾಜ, ನಮ್ಮ ಸುತ್ತಲಿನ ಒಂದು ಪರಿಸರ ಕೂಡ ನಮಗೆ ತುಂಬ ಪ್ರಭಾವ ಬೀರುತ್ತೆ. ತಾವು ಸಾಹಿತ್ಯದಲ್ಲಿ ತೊಡಗಿಸ್ಕೋಬೇಕು ಅಂತ ಅಂದ್ಕೊಂಡೆ ನಾನು ಅಂತಂದ್ರಲ್ಲ, ಅದು ಹೇಗೆ ನಿಮಗೆ ಪ್ರೇರಣೆ ಆಯಿತು, ಯಾರಿಂದ?
0: ಅದು ನಿಜ ಹೇಳಬೇಕಂದ್ರೆ ಸಹ, ನಾನು ಸಹ್ಯಾದ್ರಿ ಕಾಲೇಜಲ್ಲಿ ಬಿ ಎಸ್ ಸಿ ಓದ್ತಾ ಇದ್ದೆ. ನನಗೆ ಸಾಹಿತ್ಯದಲ್ಲಿ ಮೊದಲಿನ ತಮ್ಗೆ ಹೇಳಿದ ಬಾಲ್ಯದ ಆಸಕ್ತಿ ಇತ್ತು, ಬಟ್ ವಿಜ್ಞಾನ ತಗೊಂಡೆ ನಾನು ಸಂದರ್ಭಾನುಸಾರ, ಯಾಕೆ ಅಂತ ಗೊತ್ತಾಗಲಿಲ್ಲ. ನಾನು ಆರ್ಟ್ಸ್ ತೊಗೊಂಡಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಈಗ ಅನ್ಸುತ್ತೆ. ಅವಾಗ ಏನಾಯ್ತು ಅಂದರೆ, ನಮಗೆ ಸಾಶಿ ಮಳ್ಳಯ್ಯ, ಅಂಪನ, ಡಾಕ್ಟರ್ ಸಿಲ್ ಇವೆಲ್ಲ ಗುರುಗಳಿದ್ರು. ಅವರು ಪಾಠ ಮಾಡ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ, ಬೇರೆ ಕ್ಲಾಸಲ್ಲಿ ಪಾಠ ಮಾಡೋಕ್ಕೂ ಕಿಟಕಿಲಿ ಇಣುಕ್ ನೋಡಿ ಕೇಳ್ತಾ ಇದ್ವಿ, ಅಷ್ಟು ಚೆನ್ನಾಗಿತ್ತು. ಅವರು ಹಳೆಗನ್ನಡ ಕಾವ್ಯಗಳನ್ನಾಗಲಿ, ಆಮೇಲೆ ಹೃದಯ ಸಂವಾದ ಅಂತ ಒಂದು ನಮಗೆ ಪಾಠ ಇತ್ತು ಎಸ್ ಜೆ ನಾರಾಯಣ ಶೆಟ್ಟರದ್ದು, ಅದನ್ನು ಮಳ್ಳೇನವ್ರು ಮಾಡೋರು. ಮಹಾಭಾರತದಲ್ಲಿ ಅವರು ಯಾರೂ ಕಾಯಲಿಲ್ಲ ಅನ್ನೋ ಪ್ರಸಂಗ ಅದ್ಭುತವಾಗಿ ಮಾಡ್ತಾಯಿದ್ರು. 55 ವರ್ಷ ಇವತ್ತು ನನಗೆ ಕಿವಿ
1: ನೆನಪಿದೆ.
0: ಹೀಗಾಗಿ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಬಂತು. ಸಾಹಿತ್ಯ ರಚನೆ ಮಾಡೋಕ್ಕಾಗದಿದ್ರು ಕೂಡ ಸಾಹಿತ್ಯ ಪರಿಚಾರಕನಾಗುವ ಒಂದು ಅವಕಾಶ ನನಗೆ ಬಂತು, ಅದನ್ನು ತೊಡಗಿಸ್ಕೊಂಡೆ ಸರ್.
1: ಸರ್, ಎ ಪಿ ಕುಮಾರ್ ಅವರೇ, ತಾವು ಇಷ್ಟು ಚುರುಕಾಗಿ ಇದ್ರಿ ಅಂತಂತ ಹೇಳಿ ನಿಮ್ಮ ಈ ದಾಖಲೆಗಳನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯವಾ ಅಂತಂತ ಹೇಳಿ ನಮಗೆ ಆಶ್ಚರ್ಯ ಆಗುತ್ತೆ. ಭದ್ರಾವತಿನಲ್ಲಿ ತಾವು ತುಂಬ ಅನೇಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೋಡಿಸ್ಕೊಂಡಿದ್ದೀರಿ, ಅಲ್ಲಿನೂ ಮಾಡ್ತಿದ್ರಿ, ಮತ್ತು ಅಲ್ಲಿಂದ ಈಗ ಬೆಂಗಳೂರಿಗೆ ಬಂದಿದ್ದೀರಿ ಅಲ್ಲ? ತುಂಬ ವರ್ಷಗಳಾಯಿತು ಬೆಂಗಳೂರಿಗೆ ಬಂದು.
0: 8 ವರ್ಷ ಆಯಿತು.
1: 8 ವರ್ಷ ಆಯಿತು. ಈ ಬೆಂಗಳೂರಿನ ಬದುಕು ಮತ್ತು ಭದ್ರಾವತಿಯ ಬದುಕು ತುಂಬ ಅಜಗಜಾಂತರ ಅನಿಸುತ್ತೆ. ಅಲ್ಲಿ ಶಾಂತತೆ ಇರ್ಬೋದು, ಮತ್ತೆ ನಿಮ್ಮ ಚಟುವಟಿಕೆಗೆ ತುಂಬಾ ಪೂರಕ ವಾತಾವರಣ ಅಲ್ಲಿ ಇರ್ಬೋದು, ಅಲ್ಲಿಗಿಂತ ಜಾಸ್ತಿ ಇಲ್ಲಿ ಕೂಡ ಇರ್ಬೋದು. ಹಾಗಾಗಿ ನೀವು ಇಲ್ಲಿ ಕೂಡ ನಿಮ್ಮ ಕೆಲಸವನ್ನ ಮುಂದುವರಿಸಿದಿರಿ. ಹೇಗೆ, ಏನೇನ್ ಹೇಳ್ತೀರಾ ಅಲ್ಲಿ ಮತ್ತು ಇಲ್ಲಿಗೆ ಹೋಲಿಕೆ ಮಾಡಿದಾಗ?
0: ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಭದ್ರಾವತಿಯಲ್ಲಿ ನಾನು 5 ವರ್ಷ ಕನ್ನಡ ಸಾಹಿತ್ಯ ತಾಲೂಕು ಕನ್ನಡ ಸಾಹಿತ್ಯ ಕಾರ್ಯದರ್ಶಿ ಆಗಿದ್ದೆ. ಆ ಅವಧಿಯಲ್ಲಿ ಮೊದಲನೇ ಅವಧಿ ಸತೀಶ್ ಅಂತ ಅಧ್ಯಕ್ಷ ಆಗಿದ್ರು, ಎರಡನೇ ಅವಧಿ ಕೃಷ್ಣ ಭಟ್ ಅಧ್ಯಕ್ಷ ಆಗಿದ್ರು. ಎರಡನೇ ಅವಧಿಯಲ್ಲಿ 3 ವರ್ಷದಲ್ಲಿ 33 ಕಾರ್ಯಕ್ರಮ ಮಾಡಿದ್ವಿ. ವಿಶೇಷವಾಗಿ ಕೆ ಎಸ್ ನಿಸಾರ್ ಅಹಮದ್ನ ಕರೆಸಿದ್ವಿ, ಅಂದರೆ ಅವ್ರಿಗೆ ಅವಾಗ ವೇಳೆ ಇರ್ತಿರ್ಲಿಲ್ಲ, ಭಾಳ ಶ್ರಮಪಟ್ಟು ಕರೆಸಿದ್ವಿ. ಅವರು ನಾವು ಮಾಡಿರೋ ಕಾರ್ಯಕ್ರಮ ನೋಡಿ ಭಾಳ ಸಂತೋಷಪಟ್ಟರು. ನಮ್ಮ ಅಧ್ಯಕ್ಷರು ಕೃಷ್ಣ ಭಟ್ ಅಂತ, ನನ್ನ ಹೆಸರು ಎ ಪಿ ಕುಮಾರ್ ಅಂತ. ತುಂಬಿದ ಸಭೆಯಲ್ಲಿ ನಮ್ಮಿಬ್ಬರು ಜೋಡಿನ ಕೃಷ್ಣಾರ್ಜುನರ ಜೋಡಿ ಭದ್ರಾವತಿ ಕನ್ನಡ ಸಾಹಿತ್ಯ ಹೇಳಿದ್ದು, ಅದು ಇತ್ತು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಅದಾದ ತಕ್ಷಣ 11 ವರ್ಷ ಕನ್ನಡ ಸಾಹಿತ್ಯ ಅಧ್ಯಕ್ಷ ಆಗಿದ್ದೆ, ಯುನಾನಿಮಸ್ ಅಧ್ಯಕ್ಷ ಆಗಿದ್ದೆ, ಪ್ರತಿ
1: ಕನ್ನಡ ಸಾಹಿತ್ಯ ಪರಿಷತ್ತು ಭದ್ರಾವತಿ
0: ತಾಲೂಕು. ಅದರಲ್ಲಿ ನಾನು ಏನು ಮಾಡಿದೆ ಅಂದರೆ, ಹೊಸ ರೂಪ ಕೊಟ್ಟೆ ಅದಕ್ಕೆ. ಮೊದಲು ಅಧ್ಯಕ್ಷ ಆದ ತಕ್ಷಣ ಏನು ಮಾಡಿದೆ ಅಂದರೆ, ವೈವಿಧ್ಯಮಯ ಕಾರ್ಯಕ್ರಮ ಕೊಡಬೇಕಂತ ಹೇಳ್ಬಿಟ್ಟು ಮನೆ ಮನೆಗೆ ಸಾಹಿತ್ಯ ಮಾಲಿಕೆ, ಆಮೇಲೆ ಹಳ್ಳಿಗಳಲ್ಲಿ ಸಾಹಿತ್ಯ, ಶಾಲೆಗಳಲ್ಲಿ ಸಾಹಿತ್ಯ ಸಿಂಚನ, ಈ ಥರ ಇದು ಕೊಟ್ಬಿಟ್ಟು ಶೀರ್ಷಿಕೆ ಕೊಟ್ಟು ಮಾಡಿದೆ. ಆಮೇಲೆ ತ್ರೈಮಾಸಿಕ ಕವಿಗೋಷ್ಠಿ ಅಂತ ಮಾಡ್ತಾ ಇದ್ವಿ, 3 ತಿಂಗಳಿಗೆ ಒಂದ್ಸರಿ ಕವಿಗೋಷ್ಠಿ ಮಾಡ್ತಿದ್ವಿ, ಅದಕ್ಕೆ ಶೀರ್ಷಿಕೆ ನಾವೇ ಕೊಡ್ತಾ ಇದ್ವಿ. ಉದಾಹರಣೆಗೆ ಹೇಳಬೇಕಂದ್ರೆ, ಉಗಾದಿ ವೈಭವ, ಸಂಕ್ರಾಂತಿ ಸಂಭ್ರಮ, ದಸರೆಯ ಸಂಭ್ರಮ, ಮುಂಗಾರಿನ ವೈಭವ, ಹೀಗೆ ಕೊಡ್ತಾ ಇದ್ವಿ ಸರ್. ಆ ಕವಿಗಳು ನಿಮ್ಗೆ ಹೇಳ್ತೀನಿ ಎಷ್ಟು

0: ಪಾಠ ಬರೆಯೋರಂದ್ರೆ ಏನು ಬರೆಯೋದ್ರು ಕೂಡ ಬರ್ಕೊಂಬಂದು ಬರ್ಕೊಂಬಂದು ನಮಗೆ ತೋರಿಸೋರಲ್ವ, ಅವ್ರಿಗೆ ನಾನು ಎಂಕರೇಜ್ ಮಾಡ್ತಾ ಇದ್ದೆ, ಭಾಳ ಅದ್ಭುತವಾಗಿ ಬರೆದಿದ್ರ ಬರ್ರಿ ಅಂತ. ಅದರಲ್ಲಿ ಸುಮಾರು ಒಂದು 50-60 ಜನರು ಕವಿಗಳಾಗಿದ್ದಾರೆ ನಮ್ಮ ಪ್ರಯತ್ನ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂಡು.
1: ನಿಮ್ಮ ಒಂದು ಪ್ರೋತ್ಸಾಹ ಪುರಸ್ಕಾರಗಳು ಮತ್ತೆ ಗುರುತಿಸಬೇಕಾಗತ್ತೆ ಅಂದ್ರೆ ಆರಂಭದಲ್ಲಿ ಕಾವ್ಯ ರಚನೆ ಸ್ವಲ್ಪ ಸಾಧಾರಣವಾಗಿರುತ್ತೆ, ಯಾವಾಗ ಒಂದು ವೇದಿಕೆ ಕಲ್ಪಿಸಿಕೊಟ್ಟ ನಂತರ ಅವರು ತಮ್ಮಂತಾವು ಜಾಸ್ತಿ ತೊಡಸ್ಕೊಳ್ತಾರೆ. ಆಮೇಲೆ ನಿಮ್ಮ ರೀತಿ ಇದ್ದವರು ಬಹಳ ನಗುಮೊಗದಿಂದ ಆಯ್ತು ತುಂಬಾ ಚೆನ್ನಾಗಿ ನೀವು ಬರೆದಿದ್ದೀರಿ ಅಂತ ಹೇಳಿ ಒಂದು ಒಳ್ಳೆ ಪ್ರೋತ್ಸಾಹದ ನುಡಿಗಳು ನಡೆದಾಗ ಅವರಿಗೆ ಇನ್ನೂ ಹುರುಪು ಸಿಗತ್ತೆ.
0: ಖಂಡಿತ.
1: ತಾವು ಈ ತ್ರೈಮಾಸಿಕ ಅಂತೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ರಿ, ಈ ಪತ್ರಿಕೆಗಳನ್ನ ಏನಾದರೂ ಹೊರಡಿಸ್ತಿದ್ರ? ಯಾಕಂದ್ರೆ ಅದ್ರ ಮೂಲಕವಾಗಿ ಅದು ಆಗ್ಬೇಕು, ಬೆಳಕಿಗೆ ಬರಬೇಕಾಗತ್ತೆ.
0: ನಾನು ಪತ್ರಿಕೆಯಿಂದ ಭದ್ರಾವತಿಯಲ್ಲಿ ನನಗೆ ಅದು ಈಗಲೇ ಹೇಳ್ತೀನಿ, ಕೆಲವರು ಬಹಳ ಪ್ರೀತಿಯಿಂದ ನಾನು ಕಾಣೋರು, ಯಾಕೆಂದ್ರೆ ನಾನು ಯಾರ ಮೇಲೂ ಸಿಟ್ಟು ಮಾಡ್ಕೊತಿರ್ಲಿಲ್ಲ, ತಾಳ್ಮೆಯಿಂದ ಇರ್ತಿದ್ದೆ. ಹೀಗಾಗಿ ಎಲ್ಲರೂ ನನಗೆ ಸಹಕಾರ ಕೊಡೋರು, ನಮ್ಗೆ ಅಜಾತಶತ್ರು ಕರೆಯೋರು, ಕನ್ನಡದ ಕುಮಾರಣ್ಣ ಅಂತ ನಲ್ಲೂರು ಪ್ರಸಾದ್ ಬಂದು ಕರೆದ್ರು, ಆಮೇಲೆ ಹಿಂಗೆಲ್ಲ ಕರೀತಿದ್ರು. ಪಾಪ ವಿಶೇಷವಾಗಿ ಪತ್ರಕರ್ತರು ನನ್ನ ಎಲ್ಲ ಕಾರ್ಯಕ್ರಮಕ್ಕೂ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ರು, ಹಾಗಾಗಿ ನಾನು ಮಾಡೋಕೆ ಸಾಧ್ಯವಾಯ್ತು.
1: ತಾವು ಈಗ ಸೇವಾವಧಿಯಲ್ಲಿ ಇದ್ದಾಗ ನಿಮ್ಮ ಚಟುವಟಿಕೆಗಳು ಹೇಗಿರ್ತಿದ್ವು? ಯಾಕಂದ್ರೆ ಅಲ್ಲಿ ಕಚೇರಿ ಕೆಲಸಕ್ಕೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗುತ್ತೆ.
0: ಏನಂದ್ರೆ ನಾನು ವಿಶ್ವೇಶ್ವರ ಕಬ್ಬಿಣ ಒಂದು ಉಕ್ಕಿನ ಕಾರ್ಖಾನೆಯಲ್ಲಿ ಅಕೌಂಟ್ಸ್ ವಿಭಾಗದಲ್ಲಿ ಕೆಲಸದಲ್ಲಿದ್ದೆ. ಅಲ್ಲಿ 10-5 ನಮ್ಮ ಆಫೀಸ್ ಇತ್ತು. ಸರ್, 5 ಆದರೂ ನಾನು ಕೂಡಲೇ ಬರೋಕ್ಕೆ ಆಗ್ತಿರಲಿಲ್ಲ, ನಾನು ಸ್ವಲ್ಪ ನಮ್ಮ ಇವರು ಸ್ವಲ್ಪ ಹೆಚ್ಚು ಜವಾಬ್ದಾರಿ ಕೊಂಡು 6:30 ಹಂಗೆ ಬರ್ತಿದ್ದೆ. 6:30 ಮೇಲೆ ಫುಲ್ಲು ಸಾಹಿತ್ಯ ಪರಿಷತ್ತಿನ ಕೆಲಸ, ಎಲ್ಲ ಕಡೆ ಹೋದ ಮನೆಗೆ 11-11 ಸೇರ್ತಾ ಇದ್ದೆ.
1: ಹಗಲು ಆಫೀಸು, ಸಂಜೆ
0: ಸಂಜೆ ಸಾಹೇಬ ವೃತ್ತಿ ಪ್ರವೃತ್ತಿ
1: ಪ್ರವೃತ್ತಿ,
0: ಹೀಗಾಗಿ ತೊಡಸ್ಕೊತಾ ಇದ್ದೆ ಸರ್.
1: ಈಗ ಪತ್ರಿಕಾ ಕ್ಷೇತ್ರದಲ್ಲಿ ಕೂಡ ಅವರ ಜೊತೆಗೆ ಅನೇಕ ಸ್ನೇಹಿತರ ಜೊತೆಗೆ ನಿಮ್ಮನ್ನು ನೀವು ತೊಡಸ್ಕೊಳ್ಳೋದಿದೆಯಲ್ಲ, ಅದು ಕೂಡ ಬಹಳ ಸವಾಲಿನ ಕೆಲಸನೇ ಅಂತ ಅನ್ಬೇಕು. ಅಂದ್ರೆ ಒಂದು ಪತ್ರಿಕೆ ಹೊರಗೆ ತರಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ. ಯಾವ ರೀತಿ ಪತ್ರಿಕೆಗಳನ್ನ ನೀವು ಹೊರಗೆ ತರಬೇಕಂದಾಗ ಎಂತಹ ಚಟುವಟಿಕೆಗಳಿಗೆ ಲೇಖನಗಳಿಗೆ ನೀವು ಮಹತ್ವ ಕೊಡ್ತಿದ್ರಿ?
0: ನಾನು ಫಸ್ಟ್ ರಾಜಸ್ಥಾನ್ ಪತ್ರಿಕಾ ಅಂತ ಡೆಲ್ಲಿದು ವರದಿಗಾರನಾಗಿದ್ದೆ, ಅಲ್ಲಿ ಹಿಂದಿಲ್ ಕಳಿಸ್ಬೇಕಾಯ್ತು. ನಾನು ಕನ್ನಡದಲ್ಲಿ ಬರೆದು ನನ್ನ ಶ್ರೀಮತಿಯವರಿಂದ ಒಂದು ಮನ ಕಳಿಸ್ತಿದ್ದೆ. ಆಮೇಲೆ ಅನೇಕ ಜಿಲ್ಲಾ ಪತ್ರಿಕೆಗಳಿಗೆ ವರದಿಗಾರನಾಗಿದ್ದೀನಿ. ಆಮೇಲೆ ಕೆಲವು ಪತ್ರಿಕೆಗಳ ಹುಟ್ಟಿಗೂ ಕೂಡ ಕಾರಣನಾಗಿದ್ದೀನಿ. ಅಂದರೆ ಅವ್ರಿಗೆ ಎಂಕರೇಜ್ ಕೊಟ್ಬಿಟ್ಟು, ಅವ್ರಿಗೆ ಇದು ಕೊಟ್ಬಿಟ್ಟು, ತುಂಗಭದ್ರ ಅಂತ ನಮ್ಮ ಸ್ನೇಹಿತರು, ಅದಕ್ಕೆಲ್ಲ ನಾನು ಗೈಡೆನ್ಸ್ ಮಾಡಿದ್ದೆ. ನಾನು ಅಷ್ಟು ಹೇಳ್ಬೋದು, ಸ್ವಂತ ಪತ್ರಿಕೆ ಹೊರಡಿಸೋಕ್ಕಾಗಿಲ್ಲ. ಈಗ ಕರ್ನಾಟಕ ಹಿರಿಯ ನಾಗರಿಕರ ಒಕ್ಕೂಟದಿಂದ ಹೊರತರುವ ಹಿರಿಯರ ವಾಣಿ ಪತ್ರಿಕೆಗೆ ಸಂಪಾದಕನ ನಾನು ಕೆಲಸ ಮಾಡ್ತಿದ್ದೇನೆ.
1: ಅದೇ ಈಗ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ತುಂಬಾನೇ ಕಷ್ಟ, ಅದನ್ನು ನೋಡ್ಕೊಂಡ್ರಿ. ಸಾಹಿತ್ಯದ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ, ಅನೇಕ ಕೆಲಸಗಳನ್ನು ಮಾಡಬೇಕಂದಾಗ ಅದಕ್ಕೆ ನಮ್ಮ ಸಾಮರ್ಥ್ಯ, ನಮ್ಮ ಆರೋಗ್ಯ ಮತ್ತು ನಿವೃತ್ತಿ ನಂತರ ಕೂಡ ಇದನ್ನು ಮುಂದುವರಿಸಬೇಕಂತಂದಾಗ ಅದನ್ನು ಕೂಡ ಅದೇ ನಗುಮೊಗದಿಂದ ನೀವು ಅದನ್ನು ಮುಂದುವರಿಸ್ತಾ ಬಂದಿದ್ದೀರಿ. ಈ ಬೆಂಗಳೂರಿಗೆ ಬಂದಾಗ ಇಲ್ಲಿಯ ಸೇವಾ ಕ್ಷೇತ್ರದ ಅನುಭವಗಳ ಬಗ್ಗೆ ಮಾತಾಡಿ.
0: ನನಗೇನಂದರೆ ಭದ್ರಾವತಿ ಇದ್ದಾಗ ರಾಜಧಾನಿ ಬಗ್ಗೆ ವಿಪರೀತ ಕಲ್ಪನೆಗಳಿದ್ವು. ವಿಪರೀತ ಅಂದರೆ ನೆಗೆಟಿವ್ ಕಲ್ಪನೆ ಇದ್ವು. ಅಲ್ಲಿ ಪಕ್ಕದ ಮೇಲೆ ಮಾತಾಡ್ಸಲ್ಲ, ಅಲ್ಲಿ ಬರೋಕ್ಕಾಗೋದಿಲ್ಲ, ಅಲ್ಲಿ ಜನ ಅವ್ರು ನೋಡ್ಕೊತಾರೆ, ಒಳ್ಳೆ ಜನ ಇಲ್ಲಿ ಸಿಗ್ತಾರೆ. ಯಾಕೆಂದರೆ ನಾನು ಭದ್ರಾವತಿಯಲ್ಲಿ ಎಲ್ಲ ಸಮಾಜದವ್ರ ಜೊತೆ ಬೆರೆತು ಒಂದು ಹಾಲ್ ಜನಂತೆ ಬೆರೆತಿದ್ದೆ. ಇಡೀ ಒಂದು ವಸುದೈವ ಕುಟುಂಬ ಕಮ್ಮ ಏನಿದೆ ಆ ಥರ ನಂಗೆ ಇತ್ತು. ಇಲ್ಲಿ ಬಂದಾಗ ಏನಾಗುತ್ತೆ ಅಂತ, ಬಟ್ ಏನಂದ್ರೆ ಅನಿವಾರ್ಯ, ನನಗೆ ವಯಸ್ಸಾಯಿತು, ರಿಟೈರ್ ಆಯಿತು. ಒಂದು ವಿಷಯ ಹೇಳ್ತೀನಿ, ನಾನು ಮೊದಲ ಬಾರಿ ಅಧ್ಯಕ್ಷ ಆಗಿದ್ದಾಗ 3 ಮುಗಿದ ತಕ್ಷಣ ನಾನು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡೆ. ನನ್ನ ಮಗ ಏನು ಮಾಡ್ದು ಇಷ್ಟು ವರ್ಷ ಕಟ್ಬಿಡಿ ಸಾಕು, ಬಂದ್ಬಿಡಿ ಅಂತ.
1: ಅಷ್ಟೇ,
0: ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ನನಗೆ ಜನ ವಾಪಸ್ ಇಲ್ಲಿ ಬರಲಿಕ್ಕೆ ಬಿಡಲಿಲ್ಲ ಅಲ್ಲಿ.
1: ಓ,
0: ನೀವೇ ಅಧ್ಯಕ್ಷ ಆಯ್ಕು, ನೀವೇ ಅಧ್ಯಕ್ಷ ಆಗಿರಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಕಂಟಿನ್ಯೂ ಮಾಡಿದೆ. ನನ್ನ ಮಕ್ಕಳೆಲ್ಲ ಇಲ್ಲಿದ್ದರು. 2nd ಬಾರಿ ಅಧ್ಯಕ್ಷ ಅಂದರೆ 3rd ಮುಗಿದ ಮೇಲೆ ಮತ್ತೆ ಹೊರಡೋಕೆ ಬಂದ ಮತ್ತೊಬ್ಬರು ಸ್ನೇಹಿತರು, ಅವ್ರ ಹೆಸರು ಹೇಳಿದ್ರು, ಕುಮಾರಣ್ಣ ನೀವು ಇಲ್ಲೇ ಇರಿಯಪ್ಪ, ನೀವು ಕನ್ನಡದ ಆಸ್ತಿ, ನೀವು ನಮ್ಮನೇಲಿರಿ, ನನ್ನ ಕಾರು ಉಪಯೋಗಿಸ್ಕೊಳ್ಳಿ, ನಮ್ಮನೇಲಿ ಊಟ ಮಾಡಿ ಅನ್ನೋ ಮಟ್ಟಕ್ಕೆ ನಂಗೆ ಈಗಲೂ ಕಣ್ಣಲ್ಲಿ ನೀರು ಅಷ್ಟು ಒಳ್ಳೆ ತೋರಿಸಿದ್ರು. ಸೊ 3 ಬಾರಿ ಅಧ್ಯಕ್ಷನಾಗಿ, ಆಮೇಲೆ ಎಲ್ರಿಗೂ ಕೂಡ ಅಲ್ಲಿ ಶಾಸಕರಾದ್ಯ ಕೂಡ ನೀವು ಅಧ್ಯಕ್ಷ ಎಂದು ನಾವು ಕೈ ಮುಗಿದು ಸ್ವಲ್ಪ ಸಂಸಾರ ಜೊತೆ ಕಾಲ ಕಳೆತಿಂದ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ, ಅವಾಗಿಂದ ಅವ್ರ ಸಾಹಿತ್ಯ ಪರಿಷತ್ ಕಾಂಟ್ಯಾಕ್ಟ್ ಇತ್ತು ನನಗೆ, ಇಲ್ಲಿ ನಲ್ಲೂರು ಪ್ರಸಾದ್ ಅವರೆಲ್ಲ ಇತ್ತು. ಆಮೇಲೆ ಕನ್ನಡ ಚಳುವಳಿ ಮಾಡ್ಬೇಕಾದ್ರೆ ಬೆಂಗಳೂರಿಗೆ ಬರ್ತಾ ಇದ್ವಿ, ಹೀಗಾಗಿ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು.
1: ಇತ್ತು, ಸಾಮಾನ್ಯವಾಗಿ ಸಾಹಿತಿಗಳಿಗೆ ಸಂಪರ್ಕ ಸಿಕ್ಕೇ ಸಿಗುತ್ತೆ, ಯಾಕಂದ್ರೆ ತಾವು ಇಲ್ಲಿಂದ ಅನೇಕ ಸಾಹಿತಿಗಳನ್ನು ಅಲ್ಲಿ ಕರೆಸಿದವರು.
0: ಹೌದು,
1: ನಿರಂತರವಾಗಿ ನಿಮ್ಮ ಒಂದು ಸೇವೆ, ನಿಮ್ಮ ಆ ಕಾರ್ಯತತ್ಪರತೆ, ಅದರಲ್ಲಿ ತಲ್ಲೀನರಾಗಿರುವಂತದ್ದನ್ನ ನೋಡಿ ಅವರು ಇಷ್ಟಪಟ್ಟಿರ್ತಾರೆ, ಬಂದಾಗ ಬನ್ನಿ ಕುಮಾರ್ ಅವರೇ ಅಂತಂದು ಹೇಳ್ತಾರೆ.
0: ಭದ್ರಾವತಿ ಬಂದಿದ್ದು ಸಂತೋಷ, ನಿಮ್ಮನ್ನು ಬಿಟ್ಕೊಟ್ಟಿದ್ದಕ್ಕೆ ಭದ್ರಾವತಿ

0: ತಿರುಗಿ ಥ್ಯಾಂಕ್ಸ್ ಹೇಳ್ತೀವಿ ಅಂತ ಒಬ್ರು ಸಾಹಿತಿಗಳು ಈ ಮಟ್ಟದಲ್ಲಿ ಹೇಳಿದ್ರು. ಇಲ್ಲಿ ನಂಗೆ ಹಂಪನ ಆಮೇಲೆ ಸಿದ್ಲಿಂಗಯ್ಯನವರು ಸಾಶಿ ಎಲ್ಲರೂ ನಂಗೆ ಪರಿಚಯ ಇದ್ರು. ಹೀಗಾಗಿ ಇಲ್ಲಿ ಬಂದೆ. ವಿಶೇಷವಾಗಿ ನಾ ಕೆಂಗೇರಿಲಿ ಮನೆ ಬಾಡಿಗೆ ಮೇಲೆ ಮಾಡಿದ್ವಿ. ಅವನ ನಂಗೆ ಏನಂತ ಪಾರ್ಕ್ ಹೋಗ್ತಾ ಇದ್ದೆ. ಪಾರ್ಕ್ ಹೋದಾಗ ತುಂಬ ಜನ ಬಂದು ನಾನೇ ಪರಿಚಯ ಮಾಡಿಕೊಂಡೆ. ಅಲ್ಲಿ ಶಶಾಂಕ್ ಅಂತ ಫಿಲ್ಮ್ ಡೈರೆಕ್ಟ್ರು ಪರಿಚಯ ಆಯಿತು. ಆಮೇಲೆ ವಕೀಲರು ಪರಿಚಯ ಆಯಿತು. ಹೈಕೋರ್ಟ್ ವಕೀಲರು ಎಲ್ಲ ಸೇರಿ ನೆರವು ಅಂತ ಒಂದು ತಂಡ ಕಟ್ಟಿದ್ವಿ. ನಮ್ಮ ಶಶಾಂಕರ ನಿರ್ದೇಶನದಲ್ಲಿ ಕೆ ಎಂ ಇಂದ್ರ ಅಂತ ಚಿತ್ರ ಸಾಹಿತಿಗಳು ಬಂದರು. ಅವರು ಒಂದು ದೊಡ್ಡ ಅಭಿಯಾನ ಮಾಡಿದರು, ರಾಷ್ಟ್ರಗೀತೆ ಜಾಗೃತಿ ಅಭಿಯಾನ ಅಂತ. ಅದು ಉದ್ದೇಶ ಭಾಳ ಚೆನ್ನಾಗಿದೆ. ನಮ್ಮ ರಾಷ್ಟ್ರಗೆಲ್ಲ ಒಂದು ಬಡಾವಣೆಗೆ ಹೋಗೋದು. ಸಂತೋಷ್ ಹೆಗ್ಡೆ ಅವರು ಉದ್ಘಾಟನೆ ಮಾಡಿದ್ರು. ಅದು ಭಾಳ ಅದ್ಭುತವಾದ ಕಾರ್ಯ. ಒಂದು ದೊಡ್ಡ ಲಾರಿ ಅಲ್ಲಿ ನಾವೆಲ್ಲ ನಿಂತ್ಕೊಳ್ಳೋದು. ಒಂದು ಸಾವಿರಾರು ರಾಷ್ಟ್ರಗೀತೆಯನ್ನು ಮುದ್ರಣ ಮಾಡಿದ್ವಿ. ಅಂದರೆ ಬಡಾವಣೆ ನಿಂತೊಳಗೆ ಹಂಚೋದು ರಾಷ್ಟ್ರಗೀತೆ ಎಷ್ಟು ಸೆಕೆಂಡಲ್ಲಿ ಹೇಳಬೇಕು, 48-52 ಸೆಕೆಂಡ್ ಒಳಗೆ ಹೇಳಬೇಕು. ರಾಷ್ಟ್ರಗೀತೆ ರಚಿಸಿದವ್ರು ಯಾರು ಕೇಳ್ತಿದ್ದಿಲ್ಲ ಅಂದ್ರೆ ರವೀಂದ್ರನಾಥ ಟಾಗೋರ್ ಅವರು. ಸಂಗೀತ ನೀಡಿದವ್ರು ಯಾರು, ಮೇಜರ್ ರಾಮ್ ಸಿಂಗ್ ಅಂತ, ಕರ್ನಲ್ ರಾಮ್ ಸಿಂಗ್ ಅಥವಾ ಮೇಜರ್ ರಾಮ್ ಸಿಂಗ್ ಅಂತ ಇದೆ, ಅವ್ರು ಕೊಟ್ಟಿದ್ದು. ಇವೆಲ್ಲ ಜಾಗೃತಿ ಮೂಡಿಸ್ತಾ ಇದ್ವಿ ಬೆಳಗ್ಗೆಯಿಂದ ಸಂಜೆ. ಇದು ಅದೊಂದು ಕಾರ್ಯಕ್ರಮ ಆಯಿತು.
1: ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ರೀತಿಯಾದಂತಹ ಚಟುವಟಿಕೆಯಲ್ಲಿ ತಾವು ತೋರಿಸ್ಕೊಂಡ್ರಿ. ಈಗ ನಂತರ ದಿನಗಳಲ್ಲಿ ಸಂವಿಧಾನ ಅಂತನ್ನೋದು ಬಹಳ ಶ್ರೇಷ್ಠ, ಅದೇ ನಮ್ಮ ಅಂತಿಮ ಹೊತ್ತಿಗೆ, ಅದರ ಮೂಲಕವಾಗಿ ನಮ್ಮ ಜೀವನ ನಡೀತಾ ಇದೆ ಅಂತ ಹೇಳಿ ಆ ಒಂದು ವಿಷಯವನ್ನು ಕೂಡ ಮನನ ಮಾಡೋ ಕೆಲಸಗಳು ನಡೆದು ಇವಾಗ. ಎಂತ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಿಮಗೆ ತುಂಬಾನೇ ಒಂಥರ ಪುರಸ್ಕಾರ ಅಥವಾ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಂತರ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಗಿರ್ಬೋದು, ನಾಟಕ ಇತ್ಯಾದಿಗಳಲ್ಲೂ ಕೂಡ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದೀರಿ. ಇದು ಸಾಹಿತ್ಯ, ನಾಟಕ, ಸಂಸ್ಕೃತಿ ಅಥವಾ ಸಂಘಟನೆ, ಅನೇಕ ಕೆಲಸಗಳನ್ನು ತಾವು ಮಾಡಿದ್ದೀರಿ. ನಾಟಕಕ್ಕೆ ಹೇಗೆ ಒಲವು ಮೂಡ್ತು?
0: ಏನಂತಂದ್ರೆ ನಮ್ಮ ಭದ್ರಾ ಸಹ್ಯಾದ್ರಿ ಕಾಲೇಜಲ್ಲಿ ಶಿವಮೊಗ್ಗದಲ್ಲಿ ಫೈನಲ್ ಇಯರ್ ಕಾಂಪಿಟೇಷನ್ ಇರೋರು. ನಮ್ಗೇನಂದ್ರೆ ವೇದಿಕೆ ಮೇಲೆ ಬರಬೇಕು ಅನ್ನೋ ಒಂದು ಹಂಬಲ ಇತ್ತು ಅವಾಗ. ಅವಾಗ ಬಲಿದಾನ ಅಂತ ಒಂದು ನಾಟಕ ಆಡ್ತಿದ್ವಿ, ಅದರಲ್ಲಿ ನಾನು ಡಾಕ್ಟರ್ ಪಾತ್ರ ಮಾಡಿದ್ದೆ. ಇದು ಮಾಡಿದಾಗ ನನ್ನ ಸ್ಟೈಲೆಲ್ಲ ನೋಡಿ ಜನ ಚಪ್ಪಾಳೆ ತಟ್ಬಿಟ್ರು. ಅವ ನಂಗೆ ಏನೋ ಮಾಡೋಣ ಅನಿಸ್ತು. ಆಮೇಲೆ ತದನಂತರ ರಕ್ತಾಕ್ಷಿ ನಾಟಕ ಮಾಡಿದ್ವಿ, ಅದೆಲ್ಲ ಆಗ್ತಿದ್ವಿ. ಆಮೇಲೆ ಸಾಹಿತ್ಯದಲ್ಲಿ ಆಸಕ್ತಿ ಹೇಳಿದ್ನಲ್ಲ ಕಾಲೇಜಲ್ಲಿ, ಶೇಕ್ಸ್ಪಿಯರ್ದು ಎಲ್ಲ ಅಭ್ಯಾಸ ಮಾಡ್ತಿದ್ದೆ. ಆಮೇಲೆ ಅವರ ಕಾಮೆಂಟ್ರಿ ಯಾರ್ಯಾರು ವಿಮರ್ಶೆ ಅದೆಲ್ಲ ಮಾಡ್ತಾ ಇದ್ದೆ. ಅದು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದೆ ನಾನು. ಹೀಗಾಗಿ ಅಂಥ ಒಂದು ಆಸಕ್ತಿ ಇತ್ತು ನನಗೆ. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಅಧ್ಯಕ್ಷನ ಮಾಡಿದ್ರು ನನ್ನ ಚಟುವಟಿಕೆ ನೋಡಿ. ಇಲ್ಲೂ ಕೂಡ ನಾನು ಮಾಡಿದೆ. ಆಮೇಲೆ ಈಗ ನಮ್ಮ ಜಾನಪದ ಬಾಲಾಜಿ ಅಂತಿಯರೇ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರು, ಅವ್ರು ನನಗೆ ಜಿಲ್ಲಾ ಸಂಚಾಲಕರಾಗ ಮಾಡಿ ನನ್ನ ಹತ್ರ ಇದು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಬೆಂಗಳೂರು ಮನೆ ಶಶಾಂಕ್ ರಾಜ್, ಬಿ ಟಿ ಶ್ರೀನಿವಾಸ್ ಇಬ್ಬರು, ಸುಧೀಂದ್ರ ಸೀನಿಯರ್ ಸಿಟಿಜನ್ ಫೆಡರೇಷನ್ ನಾಗಭೂಷಣ ಹಾಗೂ ಸದಸ್ಯರು, ಜೈನ್ ಮಿಲನ್ ಬಂಧುಗಳು, ಹಿರಿಯ ವೇದಿಕೆ ಬೆಂಗಳೂರು, ಬೆಂಗಳೂರು ಸ್ಪೋರ್ಟ್ಸ್ ಅಸೋಸಿಯೇಷನ್, ಇವೆಲ್ಲ ಬಂದಂಗೆ ಬಂತು ಸರ್.
1: ಬಂತಲ್ಲ. ಈಗ ಆವಾಗಿನ ನಿಮ್ಮ ಚಟುವಟಿಕೆಗಳು ಈಗ ಯುವಕರಿಗೆ ನೋಡುವಾಗ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮನ್ನು ತಾವು ತೋಡಿಸ್ಕೊಳ್ಳೋದು ಇತ್ಯಾದಿ ಎಲ್ಲ ನಡೀತಾ ಇದ್ದಾವೆ. ಹಿರಿಯರು ತಾವು ನಿಮ್ಮ ಮಾರ್ಗದರ್ಶನ ನಮ್ಮ ಯುವಕರಿಗೆ ಬೇಕಾಗುತ್ತೆ. ಆವಾಗ ಅವ್ರನ್ನ ನೀವು ಹೇಗೆ ಕನೆಕ್ಟ್ ಆಗ್ತೀರಿ ಅಂತ. ಈಗ ಒಂಥರ ಏನಂದ್ರೆ ಈ ಗ್ಯಾಪ್ ಅಂತ ಆಗ್ಬಾರ್ದಲ್ಲ.
0: ಖಂಡಿತ, ಅದೇ ಹೇಳಿದ್ನಲ್ಲ ಬೆಂಗಳೂರಿಗೆ ನನ್ಗೆ ಏನು ಕಲ್ಪನೆ ಇತ್ತು ಅದೆಲ್ಲ ಇಲ್ಲಿ ಚೇಂಜ್ ಆಯಿತು. ಯಾಕೆಂದ್ರೆ ಇಲ್ಲೂ ಒಳ್ಳೆ ಜನ ಇದ್ದಾರೆ, ಇಲ್ಲೂ ಸಾಹಿತ್ಯ ಪ್ರೇಮಿಗಳಿದ್ದಾರೆ, ಇಲ್ಲೂ ಅಂತಃಕರಣ ಇರೋರಿದ್ದಾರೆ, ಇಲ್ಲೂ ಹೃದಯ ವೈಶಾಲ್ಯತೆ ಇರುತ್ತೆ ಅಂತ ಇದಾದಾಗ ಸುತ್ತಮುತ್ತ ಎಲ್ಲ ನಾನು ಅನೇಕ ಸಂಸ್ಥೆಗಳಲ್ಲಿ ಕೆಲವರು ಕೇಳ್ತಿರ್ತಾರೆ. ವಾರಕ್ಕೆ ಒಂದ್ಸರಿ ಎರಡು ಸರಿ ಮನೆ ಬಂದು ಗೈಡೆನ್ಸ್ ಕೇಳ್ತಾರೆ, ಕಾರ್ಯಕ್ರಮ ಹೆಂಗೆ ಮಾಡ್ಬೋದು, ಯಾರಿಗೆ ಕಳಿಸಿ ಚೆನ್ನಾಗಿರುತ್ತೆ, ಇವೆಲ್ಲ ಕೈಲಿ ಅವರು ಕೇಳ್ತಾರೆ ಹುಡುಗರು.
1: ಅದೇ ಈಗ ಮೊಬೈಲ್ ಯುಗದಲ್ಲಿ ನೀವು ಹೇಗೆ ಕನೆಕ್ಟ್ ಆಗಿದ್ದೀರಿ ಅಂತ ಹೇಳೋದು ನಾನು. ಏನಾದರೂ ಅದರ ಮೂಲಕವಾಗಿ ಈಗ ಪುಸ್ತಕಗಳ ಮೂಲಕವಾಗಿ ತಲುಪೋದಕ್ಕಿಂತ ಈಗ ಸಾಮಾಜಿಕ ಮಾಧ್ಯಮಗಳ ಮೂಲಕವಾಗಿ ನಿಮ್ಮಂಥ ಹಿರಿಯರು ತಲುಪಬೇಕಾಗತ್ತೆ. ಈಗ ಏನಿಲ್ಲಂದ್ರೂ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿಕೊಂಡು ಈಗ ಹಿರಿಯರ ಬಳಗ ಅಂತ ತಾವು ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೋಣ. ಅಲ್ಲಿ ಅವ್ರನ್ನ ತಲುಪಬೇಕಂದಾಗ ಸಾಹಿತ್ಯಿಕ ಚಟುವಟಿಕೆ ಹೌದು, ಮತ್ತೆ ಅವ್ರನ್ನ ಒಂದು ಕಡೆ ಒಟ್ಟಾಕ್ಬೇಕು, ಅಲ್ಲಿ ಏನೋ ಹೇಳಬೇಕು, ಅಲ್ಲಿ ಕಾರ್ಯಕ್ರಮಗಳ ಕುರಿತಾದಂಥ ಒಂದು ವರದಿ ಹಾಕಬೇಕು, ಆ ಒಂದು ಬರೆಯೋ ಕೆಲಸಗಳು ನಡೀತಾ ಇದ್ದಾವ?
0: ಖಂಡಿತ ನಡೀತಾ ಇದೆ. ಏನಂದ್ರೆ ವಾಟ್ಸಪ್ ಗ್ರೂಪ್ ಅಂತ ನಾವೇನು ಫ್ರೆಂಡ್ಸ್ ಕೆಲವು ಮಾಡ್ಕೊಂಡಿರ್ತೀವಿ, ಅಲ್ಲಿ ವಿಶೇಷ ನಾನೇನು ಮಾಡ್ತೀನಿ ಅಂದರೆ ನಾನು ವಾಟ್ಸಪ್ ಗ್ರೂಪಲ್ಲಿ ಏನೇ ಸಂದೇಶ ಕಳಿಸಿದ್ರೂ ಕೊನೆಗೊಂದು ನೀತಿ ವಾಕ್ಯ ಇರುತ್ತೆ, ನೀತಿ ವಾಕ್ಯ ಕಳಿಸ್ತೀನಿ. ಈ ಸತ್ಯ, ನ್ಯಾಯ, ಧರ್ಮ, ನೀತಿ, ರಾಷ್ಟ್ರ ಪ್ರೇಮ, ನಾಡ ಪ್ರೇಮ, ಆಮೇಲೆ ಕನ್ನಡ ಸೇವೆ ಮನೋಭಾವ, ವಿಶೇಷ ಮಾತೃ ಬಗ್ಗೆ ನಂಗೆ ತುಂಬ ಒಲವು. ಅದು ಯಾವ ಕಾರಣಕ್ಕೂ ನಾನು ಅದು ವಿಷಯ ರಾಜಿ ಆಗಿಲ್ಲ.
1: ಬಹಳ
0: ಸಂತೋಷ.
1: ನಿಮ್ಮ ಈ ಎಲ್ಲ ಸಾಹಿತ್ಯ ಚಟುವಟಿಕೆಗಳಿಗೆ ಒಂದು ಸ್ಥಾನಮಾನ, ಒಂದು ಗೌರವ ಅಂತ ಸಿಕ್ಕಿದೆ. ತಾವು ಒಂದು ಸಾಹಿತ್ಯದ ಕ್ಷೇತ್ರದಲ್ಲಿ ಸಾಹಿತ್ಯ ಸಮ್ಮೇಳನ ಅನೇಕ ಕಡೆ ನಡೀತದಲ್ಲ, ನಿಮಗೆ ಗೌರವ ಸಿಕ್ಕಿದ್ದು ಎಲ್ಲಿ?
0: ಖಂಡಿತ, ನಾನು

0: ತಮ್ಗೆ ಹೇಳ್ದಂಗೆ ಸಾಹಿತ್ಯ ಅಲ್ಲ, ಸಾಹಿತ್ಯ ಆಗಬೇಕು ಅಂತ ಸಾಹಿತ್ಯ ಪರಿಚಾರಕನಾದೆ. ನನ್ನ ಸೇವೆಯನ್ನು ಗಮನಿಸಿ ನಾನು ಭದ್ರಾವತಿ ಬಿಟ್ಟು 10 ವರ್ಷ ಆದಮೇಲೆ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನವರು ನನ್ನ ಸಮ್ಮೇಳನಾಧ್ಯಕ್ಷ ಆಯ್ಕೆ ಮಾಡಿದ್ರು. ಅವಾಗ ನಾನು ಹೇಳಿದೆ, ನಾ ಸಾಹಿತ್ಯ ಎಲ್ಲ ನಂಗೆ ಯಾಕಪ್ಪ ಮಾಡೋದು, ಇಲ್ಲ ಭದ್ರಾವತಿಗೆ ಸಾಹಿತ್ಯ ಪರಿಷತ್ಗೂ ಒಂದು ದಿಕ್ಕು ತೋರಿಸ್ತವ್ರು, ನೀವು ಒಂದು ಹೊಸ ಆಯಾಮನ ದೃಷ್ಟಿ ಮಾಡಿದ್ದೀರಾ, ಅನೇಕ ಜನ ಸಾಹಿತ್ಯ ಪ್ರೇಮಿಗಳನ್ನು ಸೃಷ್ಟಿ ಮಾಡಿದಿರಾ, ಸಾಹಿತ್ಯ ಆಸಕ್ತಿನ ಸೃಷ್ಟಿ ಮಾಡಿದಿರಾ, ಆ ಸಾಹಿತಿಗೆ ಏನು ಮಾಡಬೇಕು ಅದನ್ನು ನೀವು ಮಾಡಿದ್ರೆ ದಯವಿಟ್ಟು ಆಗಬೇಕು ಅಂದರು. ಕಡೆ ಗೋರು ಚನ್ನಬಸಪ್ಪನ ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದರು. ಅವರನ್ನು ಹೇಳಿದೆ, ನನ್ನ ಮಾಡಿದ್ದಾರೆ ಇಲ್ಲಾರಿ ಕುಮಾರ್ ಅವರೇ, ಪರಿಚಾರಕರಿದ್ದರೆ ಬೇರೆ ಎಲ್ಲ ಬೆಳೆಯುತ್ತೆ, ಪರಿಚಾರಕರು ಮುಖ್ಯ ಅಪ್ಪ ಅಂತ ಹೇಳಿದ್ರು, ಆಶೀರ್ವಾದ ಮಾಡಿದ್ರು. ನನಗೆ ಬಹಳ ದೊಡ್ಡ ಗೌರವ ತಂದಿದೆ.
1: 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿದ್ದಿರಿ ತಾವು,
0: ಸರ್ವಾಧ್ಯಕ್ಷರಾಗಿ ಆಯ್ಕೆ
1: ಮಾಡಿ.
0: ನನಗೆ ಕರೆದು ದಂಪತಿಗಳು ಕರೆದು ನಿಜವಾಗ್ಲೂ ಒಳ್ಳೆ ಗಳಿಗೆ
1: ಅಲ್ವಾ,
0: ಯಾಕೆಂದ್ರೆ ಅಷ್ಟು ಪ್ರೀತಿ ಗೌರವ ಎಲ್ಲ ತೋರಿಸಿದ್ರು. ಈ ಶಾಸಕರ ಎಲ್ಲರೂ ಅಷ್ಟೇ
1: ತೋರಿಸಿದ್ರು. ಈಗ ಹಿರಿಯರನ್ನ ಒಂದ್ ಕಡೆ ಸೇರಿಸಿ ಕಾರ್ಯಕ್ರಮಗಳನ್ನು ಮಾಡೋದು ಒಂದಾದ್ರೆ, ಕೆಲವು ಪತ್ರಿಕೆಗಳನ್ನು ಕೂಡ ಹೊರಡಿಸಿದ್ದನ್ನ ನೋಡಿದೆ ನಾನು. ಹಿರಿಯರ ವಾಣಿ ಅಂತ ಒಂದು ಪತ್ರಿಕೆ,
0: ಇಲ್ಲಿ ಬಂದ್ಮೇಲೆ ಕರ್ನಾಟಕ ಹಿರಿಯ ಒಕ್ಕೂಟ ಸಂಪರ್ಕಕ್ಕೆ ಬಂದೆ ಒಂದು 8 ವರ್ಷ ಕೆಳಗೆ. ಅಲ್ಲಿ ನನ್ಗೆ ಅಧ್ಯಕ್ಷ ಏನು ಮಾಡಿದೆ ಅಂದರೆ, ಕೊನೆಗೆ ಒಂದು ಮ್ಯಾಗ್ಝಿನ್ ಜವಾಬ್ದಾರಿ ತಗೊಳಿದ್ರು, ಸೀನಿಯರ್ ಸಿಟಿಸನ್ ವಾಯ್ಸ್ ಅಂತ ತರ್ತಾ ಇದ್ವಿ 26 ಪೇಜು. ಕೊರೋನಾ ಬಂದಮೇಲೆ ಏನಂತ ಸ್ವಲ್ಪ 2 ವರ್ಷ ನಿಂತೋಯ್ತು. ಆಮೇಲೆ ಮತ್ತೆ ಪ್ರಾರಂಭ ಆದಾಗ ಹೊಸ ಅಧ್ಯಕ್ಷರು ಬಂದು ನಾಗಭೂಷಣ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಇದು ಮಾಡಿಬಿಟ್ಟು ಹೊಸ ರೂಪ ಕೊಟ್ಟು 4 ಪೇಜ್ ತರೋಣ
1: ಹಿರಿಯರ ವಾಣಿ ಅಂತ ಹೇಳಿ ನಿಮ್ಮ ಸಂಪಾದಕ ತೋಡಿಯಲ್ಲಿ ಬರ್ತಾ ಇದೆ.
0: ತೋಡಿ ಅಂತ ಹೇಳಿದ್ರೆ ಅದನ್ನು 36-38 ಸಂಚಿಕೆ ಬಂದಿದೆ ಸರ್
1: ಅಲ್ವಾ.
0: ಅದರಲ್ಲಿ ಏನಂದ್ರೆ ಆಯಾ ವಿಶೇಷ, ಯಾರಾದ್ರೂ ಜಯಂತಿ ಬಂದರೆ ಸ್ವಾತಂತ್ರ್ಯ ಮಹೋತ್ಸವ ಬಂದು ಅದು ಆರ್ಟಿಕಲ್, ಕನ್ನಡ ರಾಜ್ಯೋತ್ಸವ ಆರ್ಟಿಕಲ್, ಈ ಥರ ಹಾಕಿ ಒಂದು ಮಾಡ್ತಾ ಇದ್ದೆ. ಒಂದು ವಿಷಯ ಹೇಳ್ಬೇಕು ಇಷ್ಟಪಡ್ತೀನಿ, ನನಗೆ ಆದರ್ಶವಾಗಿದ್ದೇನೆಂದರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು, ಆಮೇಲೆ ಅವ್ರ ಫ್ಯಾಮಿಲಿ, ಆಮೇಲೆ ಡಿ ಸುರೇಂದ್ರ ಕುಮಾರ್ ಅಂತ ಭಾರತೀಯ ಜನರ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರನ್ನ ಜೈನ್ಮೇಲೆ ತೊಡಸ್ಕೊಂಡಿದ್ದಕ್ಕೆ ನನ್ನ ಹೊಸ ಆಯಾಮ ಇರುತ್ತೋ. ಆಮೇಲೆ ಕೆಲವು ಹೆಸರುಗಳನ್ನ ನೆನೆಸ್ಕೋಬೇಕು. ಆ್ಯಕ್ಚುಲಿ ಭದ್ರಾವತಿ ಇದ್ದಾಗ ಎನ್ ಬಾಬು, ಮಂದರ್ ಕುಮಾರ್, ಎ ಕೆ ಚಂದ್ರಪ್ಪ, ಮಂಗಳಾ ಮಂಜಪ್ಪ, ಸಿದ್ಧಲಿಂಗಯ್ಯ, ಎಚ್ ಪ್ರಸನ್ನ ಕುಮಾರ್, ವಚನಮಠ ಬಂಧುಗಳು, ಎಲ್ಲ ಸಮುದಾಯದ ಬಂಧುಗಳು, ಎಲ್ಲ ಮಠಾಧೀಶರು, ಪತ್ರಕರ್ತರು, ಹಿರಿಯೂರು ಬಂಧುಗಳು, ರಾಜಕೀಯ ಮುಖಂಡರು, ಆಮೇಲೆ ನನ್ನ ಅವಧಿಯ ಸಮಿತಿಯ ಸದಸ್ಯರುಗಳು, ಎಲ್ರಿಗೂ ನಾನು ತುಂಬ ಆಭಾರಿಯಾಗಿದ್ದೆ.
1: ಬಹಳಷ್ಟು ಕೆಲಸಗಳನ್ನು ತಾವು ಮಾಡಿದ್ದೀರಿ ಕುಮಾರ್ ಅವರೇ, ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ. ಈ ಒಂದು ಇಳಿ ವಯಸ್ಸಲ್ಲಿ ಚಿರ ಯುವಕನಾಗಿ ಬಹಳ ನಗುಮೊಗದಿಂದ ಎಲ್ಲರನ್ನು ಆಕರ್ಷಿಸಿ ಯಾವುದೇ ಕೆಲಸವಿರಲಿ ಅದನ್ನು ನೀವು ಶಿರ್ಸ ವಹಿಸಿ ಬಹಳ ಧನ್ಯತಾ ಭಾವದಿಂದ ನೀವು ಕೆಲಸ ಮಾಡ್ತಾ ಸಾಕ್ತಾ ಬಂದಿದ್ದನ್ನು ಇವೆಲ್ಲ ನೋಡಿದಾಗ ಅನಿಸುತ್ತೆ. ಸದಾ ಚಟುವಟಿಕೆಯಲ್ಲಿ ತೊಡಗಿದಂತಹ ಘಟನೆಗಳನ್ನೇ ತಾವು ಹೇಳಿದ್ದೀರಿ. ಒಬ್ಬ ಸಾಹಿತ್ಯದ ಪರಿಚಾರಕರಾಗಿ, ಸಂಘಟಕರಾಗಿ, ನಗುಮೊಗದಿಂದ ಎಲ್ಲರ ಜೊತೆಗೆ ಓಡಾಡುವಂಥ ವ್ಯಕ್ತಿಯಾಗಿ ವಿಶೇಷವಾಗಿ ಅದನ್ನು ನೀವು ಉಳಿಸ್ಕೊಂಡಿದ್ದಕ್ಕೆ ಬಹಳ ಖುಷಿಯಾಗುತ್ತೆ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಧನ್ಯವಾದಗಳು ಸರ್.
2: ಇದುವರೆಗೂ ಬಾಳ ಬೆಳಕು ಕಾರ್ಯಕ್ರಮ ಆಲಿಸಿದ್ರಿ. ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಂಘಟಕರಾದ ಎ ಪಿ ಕುಮಾರ್ ಅವರೊಂದಿಗೆ ಮಾತುಕತೆ ಆಯಿತು. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ, ಸಮಯ ಆಗಿದೆ 3:30. ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲಿಗೆ ಮೊಹಬ್ಬತ್ತೇನ್ ಚಿತ್ರದ ಗೀತೆಗೆ ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿ ಇದೆ. ಆನಂದ್ ಪಕ್ಷಿ ಅವರ ಸಾಹಿತ್ಯವಿದೆ. ಜಾತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ ಇದೆ.

0: ಕುಲ್ ಮೊಹರ್ನಲ್ಲಿ ಕೇಳಿ ಮುಸ್ಕಾನ್ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಗನಿಕ್.
1: ಸಾರಿ ದುನಿಯಾ ಸೇ ತುಮ್ನೆ ಐಸಿ ಬಾತ್ ಕಹಿ ದಿಲ್ ಮೇರಾ ಖೋ ಗಯಾ.

ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಕೇಳಿ ಕಲಿಯುಗ್ ಚಿತ್ರದ ಗೀತೆ. ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ರಹತ್ ಫತೇ ಅಲಿ ಖಾನ್, ಸಂಗೀತ ನೀಡಿದ್ದಾರೆ ರೋಹಿಲ್ ಹಯಾತ್ ಮತ್ತು ಫಾಸಲ್ ರಫಿ, ಸಾಹಿತ್ಯ ಆಸಿಮ್ ರಜಾ.

ಗುಲ್ ಮೊಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ತೇರೆ ನಾಮ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅಲಕಾ ಯಾಗನಿಕ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಸಮೀರ್ ಅವರ ಸಾಹಿತ್ಯ ಇದೆ, ಹಿಮೇಶ್ ರೇಷ್ಮಿಯಾ ಅವರ ಸಂಗೀತವಿದೆ.

ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನಾಮ್ ಗಮ್ ಜಾಯಗೆ ಚಿತ್ರದಿಂದ ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಪ್ರವೀಣ್ ಭಾರದ್ವಾಜ್ ಅವರ ಸಾಹಿತ್ಯ ಇದೆ, ಆನಂದ್ ಮಿಲಿತ್ ಅವರ ಸಂಗೀತವಿದೆ.

ಗುಲ್ಮಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೃಷ್ಣ ಕಾಟೇಜ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ನೀಲೇಶ್ ಮಿಶ್ರಾ ಅವರ ಸಾಹಿತ್ಯ ಇದೆ, ಅನು ಮಲ್ಲಿಕ್ ಅವರ ಸಂಗೀತವಿದೆ.

ಗುಲ್ಮಹರ್ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಲ್ ಹೋ ನಾ ಹೋ ಚಿತ್ರಕ್ಕಾಗಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿದೆ, ಶಂಕರ್ ಇಶಾನ್ ಲಾಯ್ ಅವರ ಸಂಗೀತ ಸಂಯೋಜನೆ ಇದೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 4:15 ಸೆಕೆಂಡುಗಳಾಗಿದೆ. ಇದುವರೆಗೂ ಗುಲ್ ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಹೇಗಿದೆ? ಈ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಅಮೂಲ್ಯ ಎಸ್ ಅವರಿಂದ, 6:51 ಕೃಷಿ ರಂಗ ಕೃಷಿಯಲ್ಲಿ ವೃತ್ತಾಕಾರದ ಆರ್ಥಿಕತೆ ಈ ಕುರಿತು ಡಾಕ್ಟರ್ ಮಹಿನ್ ಶರೀಫ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ನಂತರದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ ಕೇಳಬಹುದು.

7:45 ಕನ್ನಡದಲ್ಲಿ ಭಾಷಣ. ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು. ಈ ಕುರಿತು ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ. ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಮೈಸೂರು ದಸರಾ ಹಬ್ಬದ ಉದ್ಘಾಟನಾ ಸಮಾರಂಭದ ಭಾನುಲಿ ವರದಿ ಕೇಳುವಿರಿ. ಇದು ಮೈಸೂರು ಕೇಂದ್ರದ ಕೊಡುಗೆ. ಈ ಸಂಜೆ 8:30 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಒಂಬತ್ತು ಗಂಟೆ 15 ನಿಮಿಷಕ್ಕೆ ಹೆಚ್.ಕೆ. ರಘು ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30 ರಾಷ್ಟ್ರೀಯ ರೂಪಕ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗಲಿದೆ.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 4:03. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಇಲ್ಲಿಗೆ ನಿಲಯದ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಿಲಯದ ಪ್ರಸಾರ ಕಾರ್ಯವನ್ನು 5:30 ಗೆ ಪುನಃ ಆರಂಭ ಮಾಡಲಾಗುವುದು. ಮತ್ತೆ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಅರ್ಚನಾ ಮಾಡುವ ನಮಸ್ಕಾರಗಳು.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ನಾವು ಏನು ವಿಶೇಷತೆ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಅಂತ ಹೇಳೋದಾದರೆ, ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ನಾವಿದ್ದೀವಿ. 9 ದಿನ ನವರಾತ್ರಿಯ ವಿಶೇಷವಾದ ಒಂದು ಬಣ್ಣಗಳಲ್ಲಿ ಹೆಣ್ಣು ಮಕ್ಕಳು ಒಂಥರ ಸಂಭ್ರಮಿಸೋದಿರ್ಬೋದು, ಹೂವಿನ ಅಲಂಕಾರಗಳಲ್ಲಿ ದೇವಸ್ಥಾನಗಳು ಕಂಗೊಳಿಸೋದಿರ್ಬೋದು, ಹೀಗೆ ಪ್ರತಿಯೊಂದು ವಿಶಿಷ್ಟತೆಯನ್ನು ಈ ನವರಾತ್ರಿ ಹಬ್ಬವೊಂದ ಒಂದು ಹೊಂದಿದೆ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ನವರಾತ್ರಿ ಹಬ್ಬವನ್ನು ಯಾವ್ಯಾವ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಆಚರಿಸ್ತಾರೆ ಅಂತ ಹೇಳಬೇಕು ಅನ್ನೋದಾದರೆ, ನಮ್ಮ ಕರ್ನಾಟಕದಲ್ಲೇ ಬಹಳಷ್ಟು ಶಕ್ತಿಪೀಠಗಳಿವೆ. ಅದರಲ್ಲಿ ಕೆಲವೊಂದು ಶಕ್ತಿಪೀಠಗಳ ಬಗ್ಗೆ ಮಾತಾಡ್ತಾ ಸುಮಧುರವಾದ ಹಿಂದಿ ಗೀತೆಗಳನ್ನು ಕೂಡ ಕೇಳಬಹುದು ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಕರ್ನಾಟಕದ ಅಧಿದೇವತೆ ಹಾಗೂ ನಾಡ ದೇವತೆಯಾದ ತಾಯಿ ಚಾಮುಂಡೇಶ್ವರಿಯು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರೋ ಸಂಗತಿ ಎಲ್ಲರಿಗೂ ಗೊತ್ತು. ಇದು ನಾಡಿನ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಕೂಡ ಹೌದು. ಮಹಿಷಾಸುರನನ್ನ ವಧಿಸಿದ ಶಕ್ತಿ ದೇವತೆಯಾಗಿ ಈಕೆ ಪೂಜಿಸಲ್ಪಡುತ್ತಾಳೆ. ಮೈಸೂರು ದಸರಾ ಮಹೋತ್ಸವ ಈ ದೇವಿಯ ಹೆಸರಿನಲ್ಲೇ ವಿಶ್ವವಿಖ್ಯಾತವಾಗಿದೆ ಅಂತಲೇ ಹೇಳ್ಬೋದು. ಹೌದು, ದಸರಾ ಅನ್ನೋ ಒಂದು ಹೆಸರಿನಲ್ಲೇ ಮಕ್ಕಳಿಗೆ ರಜಾ ಸಿಗುತ್ತೆ. ನಾವೆಲ್ಲ ಕೇಳ್ತೀವಿ ಮಕ್ಕಳಿಗೆ ದಸರಾ ಹಾಲಿಡೇಸ್ ಯಾವಾಗ ಅಂತ. ಹೌದು, ದಸರಾ ಹಬ್ಬದ ಸಮಯದಲ್ಲಿ ಎಲ್ಲ ಮಕ್ಕಳಿಗೂ ಹಾಲಿಡೇಸ್ ಇರುತ್ತೆ, ಅಂದರೆ ಎಲ್ಲ ಸ್ಕೂಲ್ ಮಕ್ಕಳಿಗೆ ಹಾಲಿಡೇಸ್ ರಜಾ ದಿನಗಳು ಇದ್ದೇ ಇರುತ್ತೆ. ಈ ಸಮಯದಲ್ಲಿ ನಾಡಹಬ್ಬ ದಸರಾ ಬರುತ್ತೆ. ಹಾಗೆಯೇ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಶಕ್ತಿಪೀಠಗಳಲ್ಲಿ ದೇವತೆಗಳ ಪೂಜೆ ಪುರಸ್ಕಾರ ತುಂಬ ವಿಜೃಂಭಣೆಯಿಂದ, ವೈಭವದಿಂದ, ವಿಶೇಷತೆಯಿಂದ ಕೂಡ ಜರುಗುತ್ತೆ ಅಂತ ಹೇಳ್ಬೋದು. ಸಮಯ ಸಿಕ್ಕಿದ್ರೆ ಇವೆಲ್ಲ ಒಂದು ಶಕ್ತಿಪೀಠಗಳಿಗೆ ಒಂದು ರಜಾ ಇರುತ್ತೆ ಅಲ್ವಾ, ಒಂದು ಟ್ರಿಪ್ ಥರನೂ ಹೋಗ್ಬೋದು, ಭಕ್ತಿಪೂರ್ವಕ ಒಂದು ಯಾತ್ರೆ ಮೂಲಕ ಥರನೂ ನೀವು ಹೋಗ್ಬೋದು ಅಂತ ಹೇಳ್ತಾ ಮುಂದಿನ ಗೀತೆ ನಿಮಗಾಗಿ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸುಮಧುರವಾದ ಹಿಂದಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಸ್ನೇಹಿತರೆ, ಕರ್ನಾಟಕದಲ್ಲಿರುವ ಶಕ್ತಿ ಪೀಠಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಭದ್ರಾ ನದಿ ತೀರದಲ್ಲಿರುವ ಈ ಕ್ಷೇತ್ರದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ನೆಲೆಸಿದ್ದಾಳೆ. ಇಲ್ಲಿಗೆ ಬರುವ ಯಾವುದೇ ಭಕ್ತರಿಗೂ ಕೂಡ ಹಸುವಿನ ಕೊರತೆ ಆಗೋದಿಲ್ಲ ಎಂಬುದು ಐತಿಹಾಸಿಕ ನಂಬಿಕೆ. ಗರ್ಭಗುಡಿಯಲ್ಲಿ ಚಿನ್ನದ ಮೂರ್ತಿ ಕೂಡ ಇದೆ. ಇಲ್ಲಿ ಕೂಡ ನವರಾತ್ರಿಯನ್ನು ಬಹಳ ವಿಶೇಷವಾಗಿ ಆಚರಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಬಾದಾಮಿ ಬನಶಂಕರಿ ದೇವಸ್ಥಾನ, ಬಾದಾಮಿ ಬಳಿ ಇರುವ ಚೋಳಚಗುಡ್ಡದಲ್ಲಿರುವ ಈ ದೇವಾಲಯ ಬಾದಾಮಿ ಚಾಲುಕ್ಯರ ಆರಾಧ್ಯ ದೈವ. ತಾಯಿ ಬನಶಂಕರಿಯು ರಾಕ್ಷಸರನ್ನು ಸಂಹರಿಸಿದ ದೇವಿ ಎಂಬ ಪ್ರತೀತಿ ಇದೆ. ಇಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸುಮಧುರವಾದ ಬಾಲಿವುಡ್ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಕರ್ನಾಟಕದಲ್ಲಿರುವ ನವಶಕ್ತಿ ಪೀಠಗಳ ಬಗ್ಗೆನೂ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು. ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಇದು ಕೂಡ ಶಕ್ತಿಪೀಠಗಳಲ್ಲೊಂದು ಅಂತಲೇ ಹೇಳ್ಬೋದು. ಬೆಳಗಾವಿ ಜಿಲ್ಲೆಯಲ್ಲಿದೆ ಇದು. ಉತ್ತರ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಹಾಗೂ ಜನಸಾಗರವೇ ಸೇರುವ ಶಕ್ತಿ ಕ್ಷೇತ್ರ ಇದು. ರೇಣುಕಾ ದೇವಿಯನ್ನು ಮಹಾಕಾಳಿಯ ಸ್ವರೂಪವೆಂದು ಭಾವಿಸಿ ಲಕ್ಷಾಂತರ ಭಕ್ತರು ಹರಕೆ ಹೊತ್ತು ತೀರಿಸುವ ಒಂದು ಪ್ರತೀತಿ ಕೂಡ ಇದೆ. ಇದು ಕೂಡ ಇಲ್ಲಿ ಕೂಡ ನವರಾತ್ರಿಯ ಒಂದು ವಿಶೇಷ ಮೆರುಗನ್ನು ಹೊಂದಿದೆ.

ಅಂತಲೇ ಹೇಳ್ಬೋದು. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ನಂದಿನಿ ನದಿಯ ಮಧ್ಯೆ ಇರುವ ಸುಂದರ ದ್ವೀಪ ಕ್ಷೇತ್ರದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ನೆಲೆಸಿದ್ದಾಳೆ. ಇಲ್ಲಿ ದೇವಿಯನ್ನು ಪ್ರಾಚೀನ ಕಾಲದಿಂದಲೂ ಕೂಡ ಶಕ್ತಿ ದೇವತೆಯಾಗಿ ಮತ್ತು ಜ್ಞಾನದಾಯಕಿಯಾಗಿ ಭಕ್ತರು ಪೂಜಿಸ್ತಾರೆ.

ನಾವು ಶಕ್ತಿಪೀಠಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶರಾವತಿ ಹಿನ್ನೀರಿನ ನಡುವೆ ಪ್ರಕೃತಿಯ ಮಡಿಲಲ್ಲಿರುವ ಸಿಗಂದೂರು ಚೌಡೇಶ್ವರಿಯು ಭಕ್ತರ ಪಾಲಿಗೆ ಅತ್ಯಂತ ಜಾಗೃತ ಹಾಗೂ ಇಷ್ಟಾರ್ಥಗಳನ್ನು ಈಡೇರಿಸುವ ಪ್ರಬಲ ಶಕ್ತಿ ದೇವತೆಯಾಗಿದ್ದಾಳೆ. ಹಾಗೆಯೇ ಶಿರಸಿಯ ಮಾರಿಕಾಂಬಾ ದೇವಸ್ಥಾನ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕದಂಬರ ಕಾಲದ ಇತಿಹಾಸವಿರುವ ಈ ದೇವಾಲಯದಲ್ಲಿರುವ ತಾಯಿ ಮಾರಿಕಾಂಬಿಯ ವಿಗ್ರಹ ಅತ್ಯಂತ ಆಕರ್ಷಕವಾಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಇಲ್ಲಿನ ಮಾರಿಕಾಂಬಾ ಜಾತ್ರೆಯು ದಕ್ಷಿಣ ಭಾರತದಲ್ಲೇನೆ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ ಅಂತ ಹೇಳಬಹುದು. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಸಂದೇಶ ಕಳಿಸಿದರೆ ಗೋವಿಂದ್ ಮೆನನ್ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಇವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಹೆಬ್ಬಾಳದಿಂದ ರಮೇಶ್ ಅವರು ಕೂಡ ಗೀತೆಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನವದುರ್ಗೆ ಮಾತೆಯರ ಬಗ್ಗೆ ಸಹ ವಿಸ್ತಾರವಾದ ಮಾಹಿತಿಯನ್ನು ನೀಡ್ತಾ ಇದ್ದೀರಿ. ತುಂಬ ಧನ್ಯವಾದಗಳು. ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಒಳ್ಳೆಯ ಹಾಡುಗಳು ಕೂಡ ಮೂಡಿ ಬರ್ತಾ ಇದೆ ಅಂತ ಅರ್ಕೆರೆಯಿಂದ ಪಂಡಿತ್ ಸಾರ್ವಾಡ್, ತೇಜಸ್ವಿನಿ ಸಾರ್ವಾಡ್ ಹಾಗೂ ನಿರ್ಮಲ ಹಾಗೂ ಮನೆಯವರು ಹೇಳ್ತಾ ಇದ್ದಾರೆ. ಹಾಗೆಯೇ ಶಾಂತಾಚಾರ್ ಬಡಿಗೇರಿ ಕೊಕ್ನೂರಿನಿಂದ ಹೇಳ್ತಾ ಇದ್ದಾರೆ, ಗುಲ್ಮೊಹರ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಧುರವಾದ ಹಿಂದಿ ಹಾಡುಗಳ ಜೊತೆಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ದಸರಾ ಹಬ್ಬದ ವೈಶಿಷ್ಟ್ಯ ಹಾಗೂ ನವದುರ್ಗೆಯರ ಶಕ್ತಿ ಪೀಠಗಳ ಕುರಿತು ಅಮೂಲ್ಯವಾದ ಮಾಹಿತಿಯನ್ನು ನೀಡಿದ್ದು ತುಂಬ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಂಥ ಉತ್ತಮ ಕಾರ್ಯಕ್ರಮ ನೀಡಿದ ರೇನ್ಬೋಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಹರೀಶ್ ಮಲ್ಲೇಶ್ವರಂ ಇಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗಿದೆ 4:51:50. ಗುಲ್ಮೊಹರ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಗುಲ್ಮೊಹರ್ ಕಾರ್ಯಕ್ರಮದ ಜೊತೆಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಬಂದಾಯಿತು. ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಾಗಿದ್ದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಹಾಗೂ ಸಂದೇಶವನ್ನು ಕಳುಹಿಸಿದ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅದಕ್ಕೂ ಮೊದಲು ಪ್ರತಿಯೊಬ್ಬ ಕೇಳುಗರಿಗೂ ಕೂಡ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನವದುರ್ಗೆಯರು ನಿಮಗೆ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೂಡ ಲಭಿಸಲಿ, ನಿಮಗೆ ಆರೋಗ್ಯ ಸಿಗಲಿ ಅಂತ ಹೇಳ್ತಾ, ಈಗ ಎಲ್ಲ ನಾವು ಮಾತಾಡಿದ ಮಾಹಿತಿ ನೀಡಿದ ಒಂದು ತೀರ್ಥಕ್ಷೇತ್ರಗಳು ಅಥವಾ ಪುಣ್ಯಕ್ಷೇತ್ರಗಳ ಬಗ್ಗೆ ನಿಮಗೂ ಕೂಡ ಹೋಗುವ ಒಂದು ಅವಕಾಶ ಲಭಿಸಿದ್ರೆ ದಯಮಾಡಿ ಹೋಗಿ ಬನ್ನಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಟಾಟಾ ಬಾಯ್ ಬಾಯ್ ಹೇಳ್ತಾ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿ ವಿಜಯಪುರ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸಮಯ ಸರಿಯಾಗಿ 5:50

ಈಗ ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವು ನಮ್ಮ ಜೊತೆ ಮಾತನಾಡಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703440 ಮತ್ತು 2703450. ಎಚ್ ಡಿ ಕೋಡ್ ಸಂಖ್ಯೆ 08352.

ಕೆಳಗುರಿ ಇಂದಿನ ವಿಷಯ, ಇವತ್ತು ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನ. ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಆ ವಿಷಯವಾಗಿ ನಾವು ಇವತ್ತು ಮಾತನಾಡೋಣ.

0: ಬನ್ನಿ, ಈಗ ಒಂದು ಕರೆ ಬರ್ತಾ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಮಾತಾಡಿ. ಹಲೋ ಈಗ ಕೆಲವು ಪ್ರಕಟಣೆಗಳು.
1: ನಾನಿಲ್ಲಿದ್ದೀನಿ.
2: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
1: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
1: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
3: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆಯಲ್ಲ.
1: ಪೆದ್ದು ಸುಧಾರಿಸ್ಕೋ.
3: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೇಮ್ ಮಾಡಿ. ಬೈ ಬೈ.
3: RBI ಹೇಳುತ್ತೆ,
1: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ದಿನಾಂಕ 12/10/2026 ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.
0: ಹಲೋ ಹಲೋ ಬನ್ನಿ, ಈಗ ಒಂದು ಹಾಡು.

हेलो हेलो ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನ. ಪ್ರತಿ ವರ್ಷ ಅಕ್ಟೋಬರ್ 11ರಂದು ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇದರ ಪ್ರಮುಖವಾದ ಉದ್ದೇಶ ಏನೆಂದರೆ, ಹೆಣ್ಣುಮಕ್ಕಳು ಎದುರಿಸುತ್ತಿರುವ ಶಿಕ್ಷಣದ ಕೊರತೆ, ಪೋಷಣೆ, ಬಲವಂತದ ಬಾಲ್ಯ ವಿವಾಹ, ಕಾನೂನು ಹಕ್ಕುಗಳು ಮತ್ತು ವೈದ್ಯಕೀಯ ಹಕ್ಕುಗಳಂತಹ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಾವು ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ.

हेलो हेलो हेलो हेलो हेलो हेलो हेलो, ಮಾತಾಡಿ.

ಈಗ ಒಂದು ಕರೆ ಬರ್ತಾ ಇದೆ. ಹಲೋ ಹಲೋ ಹಲೋ, ಮಾತಾಡಿ. ಹಲೋ.

हेलो हेलो हेलो हेलो,

0: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
1: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
0: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
1: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇಂದು ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನ. ಈ ದಿನದ ಪ್ರಮುಖ ಉದ್ದೇಶಗಳೇನೆಂದರೆ ಹಕ್ಕುಗಳ ರಕ್ಷಣೆ, ಹೆಣ್ಣು ಮಕ್ಕಳಿಗೆ ಸಮಾನ ಶಿಕ್ಷಣ, ಪೋಷಣೆ ಮತ್ತು ಕಾನೂನು ಹಕ್ಕುಗಳನ್ನು ಒದಗಿಸುವುದು ಈ ದಿನದ ಪ್ರಮುಖ ಉದ್ದೇಶದಲ್ಲಿ ಒಂದಾಗಿದೆ.
1: सुनती हो, कमाल ही हो गया.
2: क्या हो गया ऐसा?
1: सिलेंडर आने में देरी हो रही थी ना, देखो आज आ गया.
2: ये कमाल कैसे हो गया?
1: मैंने www.pgportal.gov.in पर जाकर अपनी कंप्लेंट को बोल कर दर्ज किया और देखो तुरंत एक्शन हुआ.
2: ये तो बहुत बढ़िया पोर्टल है.
1: 22 भारतीय भाषाओं में आप अपनी शिकायत दर्ज कराएं, अपनी समस्या का समाधान और प्राथमिकता का अनुभव पाएं, जैसे हमने पाया. सारी शिकायतों का समाधान सीपी ग्राम्स की समाधान दीदी.
3: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
4: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
3: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.

ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನದ ಇನ್ನೊಂದು ಪ್ರಮುಖ ಉದ್ದೇಶ ಏನಂತಂದರೆ ಸಮಸ್ಯೆಗಳ ನಿರ್ಮೂಲನೆ. ಬಾಲ್ಯ ವಿವಾಹ, ಲಿಂಗ ಆಧಾರಿತ ತಾರತಮ್ಯ, ಹಿಂಸೆ ಮತ್ತು ಶೋಷಣೆಗಳ ವಿರುದ್ಧ ಜಾಗೃತಿಯನ್ನು ಮೂಡಿಸುವುದು, ಹಾಗೆಯೇ ನಾಯಕತ್ವಕ್ಕೆ ಪ್ರೋತ್ಸಾಹ. ಹೆಣ್ಣುಮಕ್ಕಳ ಧ್ವನಿ, ಕಾರ್ಯಗಳು ಮತ್ತು ಅವರ ನಾಯಕತ್ವದ ಗುಣಗಳನ್ನು ಜಾಗತಿಕ ಮಟ್ಟದಲ್ಲಿ ಬೆಳೆಸುವುದು ಕೂಡ ಈ ದಿನದ ಒಂದು ಪ್ರಮುಖ ಉದ್ದೇಶಗಳಲ್ಲೊಂದಾಗಿದೆ.

हेलो हेलो हेलो हेलो,

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ದಿನಾಂಕ 12/10/2026 ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.
2: ಸ್ನೇಹಿತರೆ, ಕೆಲವು ತಾಂತ್ರಿಕ ದೋಷಗಳಿಂದ ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಆಗ್ತಾಯಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ. ಇವತ್ತು ನಾವು ಮಾತಾಡ್ತಾ ಇದ್ವಿ ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನದ ಬಗ್ಗೆ. ಹಾಗೆಯೇ ಈ ದಿನದ ಪ್ರಾಮುಖ್ಯತೆ ಏನಂತಂದರೆ, ಹೆಣ್ಣುಮಕ್ಕಳಿಗೆ ಸುರಕ್ಷಿತ ಕಲಿಕೆಯ ವಾತಾವರಣವನ್ನು ಮತ್ತು ಉತ್ತಮ ಆರೋಗ್ಯ ವ್ಯವಸ್ಥೆ ಸಿಕ್ಕಾಗ ಅವರು ಸಮಾಜದ ಬದಲಾವಣೆಯ ಹರಿಕಾರರಾಗುತ್ತಾರೆ. ಯುನಿಸೆಫ್ ಮತ್ತು ಯುನೆಸ್ಕೋನಂತಹ ಜಾಗತಿಕ ಸಂಸ್ಥೆಗಳು ಈ ದಿನದಂದು ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸಬಲೀಕರಣಕ್ಕಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ.

ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನ ಇಂದು. ಹೆಣ್ಣು ಮಗುವನ್ನು ರಕ್ಷಿಸಿ, ಸೇವ್ ಗರ್ಲ್ ಚೈಲ್ಡ್ ಎನ್ನುವುದು ಹೆಣ್ಣು ಮಕ್ಕಳನ್ನು ಉಳಿಸುವ ಅಭಿಯಾನವಾಗಿದೆ. ಇದು ಹೆಣ್ಣು ಭ್ರೂಣ ಹತ್ಯೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ದೇಶದಲ್ಲಿ ಲಿಂಗ ಸಮಾನತೆಯನ್ನು ತರುವತ್ತ ಗಮನಹರಿಸಿದೆ. ಸಮಾಜದಲ್ಲಿ ಮಹಿಳೆಯರು ಮತ್ತು ಪುರುಷರು ಸಮಾನರು.

ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನವನ್ನು ಪ್ರತಿ ವರ್ಷ ಜನವರಿ 24ರಂದು ಆಚರಿಸಲಾಗುತ್ತದೆ. ಹಾಗೂ ಇವತ್ತು 11 ಅಕ್ಟೋಬರ್ ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನ ಅಂತ ಆಚರಣೆ ಮಾಡಲಾಗ್ತದೆ. ಬೇಟಿ ಬಚಾವೋ ಬೇಟಿ ಪಢಾವೋ, ಸ್ತ್ರೀ ಭ್ರೂಣ ಹತ್ಯೆ ನಿರ್ಬಂಧಿಸಲು ಭಾರತ ಸರ್ಕಾರ 2015ರ ಪ್ರಮುಖ ಅಭಿಯಾನವಾಗಿದೆ

ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಬ್ಬ ಮಹಿಳೆ ತನ್ನ ಜೀವನದಲ್ಲಿ ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಹಾಗೂ ಸಹೋದರಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾಳೆ. ಅಂತಹ ಹೆಣ್ಣನ್ನು ರಕ್ಷಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅಲ್ವಾ? ಇಷ್ಟು ಹೇಳ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಮಗಳು, ನಮ್ಮ ಸಂಸಾರ, ಒಂದು ಸಿನಿಮಾ ಕಥೆ, ಸಾವಿರ ಸುಳ್ಳು, ಶುಭಮಂಗಳ, ಪಾವನಗಂಗಾ, ಕಿಲಾಡಿ ಕಿಟ್ಟು, ರಂಗನಾಯಕಿ ಚಿತ್ರರೇಖಾ ಹಾಗೂ ಸ್ತ್ರೀ ಚಿತ್ರದಿಂದ ಇದ್ದ ಗೀತೆಗಳನ್ನು ಕೇಳಿದ್ರಿ.

0: ಸಮಯ ಸರಿಯಾಗಿ 6 ಗಂಟೆ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.

ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಚಜ್ಜರೊಟ್ಟಿ ಚೌಳಿಕಾಯಿ, ನಂತರ ನೀತಿಕಥೆ. 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನಾಟಕ ಪ್ರಸಾರವಾಗುವುದು. 7:45 ಕನ್ನಡದಲ್ಲಿ ಭಾಷಣ. ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತಾಗಿ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು. ಇಂದು ರಾತ್ರಿ 8:00 ವಿಶ್ವವಿಖ್ಯಾತ ಮೈಸೂರು ದಸರಾ 2026 ಅದ್ಧೂರಿ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಗುವುದು. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 8:30 ಪುಷ್ಪಹಾರ್, ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. ರಾತ್ರಿ 9:30 ರಾಷ್ಟ್ರೀಯ ಕಾರ್ಯಕ್ರಮ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ.

ನಿಲಯದಿಂದ ನಾಳೆ ಬೆಳಗ್ಗೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ನಾಳೆ ಬೆಳಗ್ಗೆ 6:10 ದಸರಾ ಗೀತಾರಾಧನಾ ಮೈಸೂರು ಕೇಂದ್ರದ ಕೊಡುಗೆ, 6:30 ಚಿಂತನ ನಾಗರಾಜ ಶರ್ಮಾ ಅವರಿಂದ, 6:35 ರೈತರಿಗೆ ಸಲಹೆ, 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು, 6:50 ಜನಪದ ಸಂಗೀತ. ಬೆಳಗ್ಗೆ 7:15 ಭಾವಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ಬೆಳಗ್ಗೆ 7:45 ಹಾಗೂ 9:45 ಚಿತ್ರಗೀತೆಗಳು, 8:35 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ಬೆಳಗ್ಗೆ 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಮೈಸೂರು ಕೇಂದ್ರದ ಕೊಡುಗೆ. ಬೆಳಗ್ಗೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳ್ಳುವಿಕೆಯ ಕುರಿತಾದ ಕಾರ್ಯಕ್ರಮ ಸರಣಿ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ದಸರಾ ಹಬ್ಬ ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಧಾರವಾಡ ಕೇಂದ್ರದ ಕೊಡುಗೆ ಇದು. ಇನ್ನು 12:30 ಮಧ್ಯಾಹ್ನ ಆರೋಗ್ಯ ಸಂಚಿಕೆ, ಯೋಗಾಸನಗಳ ಪ್ರಾಮುಖ್ಯತೆ. ಈ ಕುರಿತಾದ ಆಯುಷ್ ಇಲಾಖೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಪರ್ ಡ್ರಾಪ್ ಮೋರ್ ಕ್ರಾಪ್, ಈ ಕುರಿತಾಗಿ ಮಾತನಾಡುತ್ತಾರೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು.

ನಿಲಯದಿಂದ ನಾಳೆ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೋಳದ ಬೆಳೆಯ ಸಂಪೂರ್ಣ ಮಾಹಿತಿ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ ಎಂ ವಸ್ತ್ರದವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.

ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ವಾಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ದಿನಾಂಕ 12/10/2026 ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.
1: ಎಲ್ಐಸಿ ರವರ ಬಿಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
2: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.

0: ಬಾಬಾ, ಏನು ಹಾಡು ಜೋರದವಲ್ಲ ತಂಗಿ, ಏನು ಜೋರದ ಹಾಡುಗಳು, ಏನು ಶಕ್ತಿ ದೇವತೆದು ಭಾರಿ ಜೋರು ಇದ್ದಂಗೆ ಅದ.
1: ಹೌದಣ್ಣ, ಇವತ್ತು ನೋಡು ಮಹಾನವಮಿ ಆರಂಭ ಆಯ್ತಲ್ಲ, ಘಟ ಸ್ಥಾಪನೆ ಮಾಡೋದಿತ್ತು, ಈಗ ನಾವು ದೀಪ ಹಾಕಿದ್ವಿ, ಅದು ಈಗ ನೀನು ಆರತಿ ಸಮಯಕ್ಕೆ ಬಂದು ಚಲೋ ಬಂದಿ ಬಾ, ಆರತಿ ತಗೋ.
0: ಆಯ್ತಾಯ್ತು, ಮತ್ತೇನು ದಸರಾ ಎಲ್ಲ ಜೋರದಂಗತ್ತೆ?
1: ಹಾ ಜೋರಲ್ಲ, ಮಳೆ ಬೆಳೆ ಇಲ್ಲಾಂದ್ರೂ ಆದ್ರೂ ಯಾವ ಹಬ್ಬ ನಿಲ್ತೈತಿ ಹೇಳು ಮಾಡೋದು. ಬೆಲೆ ಏರಿಕೆ ದಿನಗಳೊಳಗೆ ಏನಿದ್ರು ಮಾಡೋ ಪದ್ಧತಿ ಮಾಡ್ಬೇಕಲ್ಲ.
0: ಹೌದೌದು, ಮತ್ತೆ ದಸರಾದ ಪ್ರಿಪ್ರೇಷನ್ ವ್ಯವಸ್ಥೆ ಯಾವ ಥರ ನಡೆದಿದೆ?
1: ನಡೆದೈತಿ ನೋಡಣ್ಣ, ಈಗೇನು 9 ದಿನ ಅಂತಂದ್ರೆ ಭಾಳ ಕೆಲಸ ಇದ್ದಂಗೆ ಇರ್ತೈತಿ ಮನೆಯೊಳಗೆ. ಮತ್ತೇನು ನೀವು ಏನು ದೀಪ ಅದು ಹಾಕಿದ್ರೂ ಮೈನಿಯರು?
0: ಹಾ ಹಾಕ್ತಾರೆ, ಎಲ್ಲ ರೆಡಿ ನಡೆದ ಅವ್ರದ್ದು ವ್ಯವಸ್ಥೆ.
1: ದಿನ ಒಂದೊಂಥರ ದೇವಿದು ಆರಾಧನೆ ನಡೀತೈತಲ್ಲ, ನಮ್ಮ ಮನೆ ಹತ್ರನು ದೊಡ್ಡದು ದೇವಿ ಗುಡಿ ಐತಿ,
0: ದೇವಿ ಕೂಡಿಸ್ತಾರ,
1: ದೇವಿ ಕೂಡಿಸ್ತಾರಲ್ಲ, ಗೊತ್ತೇ ಐತ್ಲ ನಿನಗೂನು. ಮತ್ತಲ್ಲಿ

ಮಂಗಳಾರತಿ ಅದು ಮಾಡಕ್ ಹೋಗುದಿರ್ತೈತಿ, ಅದ ಕರೀತಾರಂತ ಹೇಳಿ ಜಲ್ದಿನೆ ಮನಿಯೊಳಗಿನ ಮುಗಿಸ್ಕೊಂಡ್ ಬಿಟ್ಟೆ ನಾನು. ಮತ್ತ ಭಾರತ ದೇಶದೊಳಗ ಸ್ತ್ರೀಯನ್ನ ಪೂಜ್ಯ ಭಾವನೆಯಿಂದ ಕಾಣ್ತಾ ಬಂದಾರ. ಅದಕ್ಕಾಗಿ ನೋಡು 9 ದಿನಗಳವರೆಗೂ ಕೂಡ ಶಕ್ತಿ ದೇವತೆ ಆರಾಧನೆಯನ್ನ ಮಾಡ್ತಾರ. ಶಕ್ತಿ ದೇವತೆಯ ಸ್ವರೂಪ ಮತ್ತು ಮಹತ್ವವನ್ನ ತಿಳಿಸ್ಕೊಡ್ಲಿಕ್ಕಾಗಿ ಈ ಮಹಾನವಮಿ, ದಸರಾ ಅಥವಾ ದಶಹರಾ, ನವರಾತ್ರಿ ಹಬ್ಬ, ದುರ್ಗಾ ಉತ್ಸವ ಅಂತ ಹೇಳಿ ವಿವಿಧ ಹೆಸರುಗಳಿಂದ ಈ ಒಂದು ಆಚರಣೆಯನ್ನ ಮಾಡ್ತಾ ಬಂದಿದ್ದಾರೆ. ಏನು ರಾಜರ ಮಹಾ ವಿಜಯನಗರ ಕಾಲದಿಂದಲೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದಾರ ನೋಡಿದ ಹಬ್ಬ.

0: ಇಟ್ಟಿರ್ತಾರೆ. ಹೆಣ್ಣು ಮಕ್ಕಳನ್ನ ಶಕ್ತಿ ದೇವತೆ ಅಂದ್ರೂ ತಪ್ಪಾಗೋದಿಲ್ಲ.
1: ಮತ್ತೆ ಶಕ್ತಿ ಅಂದ್ರೆ ಬಲ, ಸಾಮರ್ಥ್ಯ, ಸೃಜನಶೀಲತೆ, ಈ ಎಲ್ಲಾ ಸ್ವರೂಪ ಅನ್ನೋದು ಇಡೀ ವಿಶ್ವದಲ್ಲಿನೇ ಚಲಿಸುವಂತಹ ಕ್ರಿಯಾತ್ಮಕ ಶಕ್ತಿ ಅಂತ ಹೇಳಿ ದೇವಿ ಆರಾಧನೆ ವಿಶೇಷ ನೋಡಿ ಈ ಸಂದರ್ಭದೊಳಗೆ. ಮತ್ತೆ ಆದಿಶಕ್ತಿ ಜಗನ್ಮಾತೆ ಅಂತ ಹೇಳಿ, ಅಂಬಾ ಭವಾನಿ ಅಂತ ಹೇಳಿ ಕರೀತಾರ. ಶಿವನ ಅರ್ಧನ ಆರೀಶ್ವರ ತತ್ವದಲ್ಲಿ ಶಿವನಿಗೆ ಸ್ಫೂರ್ತಿ ಮತ್ತು ಚೈತನ್ಯ ಈ ಶಕ್ತಿ ದೇವತೆ ನೋಡು. ಮತ್ತೆ ಹಿಂಗ ಪ್ರಮುಖ ರೂಪಗಳ ಆರಾಧನೆ ಮಾಡ್ತಾರವ ಯಾವ ಅಂತರ ದುರ್ಗಾ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮುಂತಾದ ರೂಪದೊಳಗೆ ಪೂಜೆ ಮಾಡ್ತಾರೆ ಈ ಸಂದರ್ಭ ಒಳಗೆ.
0: ಅಂದ್ರೆ ನಮಗೆ ದಸರಾ ಅಂದ್ಕೊಡ್ಲಿ ನೆನಪು ಬರೋದು ಮೈಸೂರು ದಸರಾ.
1: ಮೈಸೂರು ದಸರಾ ಅಲ್ಲ, ಹೌದು. ಮತ್ತೆ ಈಗ ವಿಜಯನಗರ ಅರಸರ ಕಾಲದಿಂದ ಆರಂಭವಾಗಿದ್ದು, ಈಗ ಮೈಸೂರಿನ ಒಡೆಯರು ವಿಜಯನಗರದ ಅರಸರ ಸಾಮಂತರಾಗಿದ್ರಂತ. ಆ ವಿಜಯನಗರದ ಪತನದ ನಂತರ ಅಲ್ಲಿ ಮಹಾನವಮಿ ದಿಬ್ಬ ಅಂತನೂ ಐತಿ ನೋಡಿ. ಈಗಿನೂ ಐತಿಹಾಸಿಕವಾಗಿ ಅದು ತಾಣ ಇತಿಹಾಸದೊಳಗೆ ಓದ್ತೀವಲ್ಲ, ಅದು ಅವ್ರ ಆಚರಣೆ ಮಾಡ್ತಿದ್ರು. ಅದನ್ನ ಇವ್ರ ಮುಂದೆ ಮೈಸೂರು ಒಡೆಯರ್ ತಮ್ಮ ಕಾಲದೊಳಗ ಆಚರಣೆ ಒಳಗ ಮುಂದುವರಿಸಿಕೊಂಡು ಬಂದ್ರು ಅಂತ ಹೇಳಿ. ಅದು ಮೈಸೂರು ದಸರಾದ ಏನ ಸಡಗರ ಸಂಭ್ರಮ ನೋಡ್ತಿ ಇಲ್ಲ.
0: ಅದನ್ನ ನೋಡಾಕ ವಿದೇಶ ವಿದೇಶದಿಂದ ಸಹಿತ
1: ಜನ ಬರ್ತಾರ. 9 ದಿನ 17 ದಿನಕ್ಕ ವಿಜಯದಶಮಿ ಅಂತ ಹೇಳಿ ಚಿನ್ನದ ಅಂಬಾರಿ ಆನಿ ಮೇಲ ಅಂಬಾರಿ ಕೂಡಿಸ್ಕೊಂಡು ಚಾಮುಂಡಿ ದೇವಿಯ ಅಂಬಾರಿ ಉತ್ಸವ ನಡೀತಿಲ್ಲ ಅವತ್ತಿನ ದಿನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ನೋಡು.
0: ಹೌದು, ಇಷ್ಟೆಲ್ಲಾ ದೇವಾನ ದೇವತೆಗಳಿಗೆ ನಾವು ಹೆಣ್ಮಕ್ಕಳ ಹೆಸರಿಟ್ಟರು ಸಹಿತ ಹೆಣ್ಮಕ್ಕಳಿಗೆ ಎಲ್ಲೋ ಎಲ್ಲೋ ಒಂದ್ ಕಡೆ ತಾತ್ಸರ ಭಾವನೆ ಇದೆ. ಇನ್ನು ಅಂದ್ರೆ ಗಂಡ್ ಮಕ್ಳಿಗೆ ಬೇಕಂತ ಹೇಳ್ತಿರ್ತಾರ, ಅಂದ್ರೆ ಇವ್ ಭ್ರೂಣ ಲಿಂಗ ಹತ್ಯೆ ಕಾಣ್ತಿರ್ತೀವಿ ಅಲ್ಲಿ ಕೆಲವೊಂದ್ ಕಡೆ.
1: ಹೌದು, ಇನ್ನ ಅಲ್ಲಿ ಒಂದು ನ್ಯೂಸ್ ಕೇಳ್ತಿರ್ತೀವಲ್ಲ. ಈಗ ಸುಶಿಕ್ಷಿತರೇ ಇರ್ತಾರ, ಆದ್ರೂ ಇಂತಹ ಒಂದು ಕೃತ್ಯಗಳನ್ನ ಎಸಗ್ಲಿಕ್ಕೆ ಏನು ಹಿಂದೆ ಮುಂದೆ ನೋಡೋದಿಲ್ಲ ನೋಡಿ ಇವತ್ತಿನ ದಿನದೊಳಗು.
0: ದೊಡ್ಡ ಮಹಾ ಅಪರಾಧ ಅದು, ಹೆಣ್ಣು ಭ್ರೂಣ ಹತ್ಯೆ ಮಾಡೋದು ಮಹಾ ಅಪರಾಧ. ಆಮೇಲೆ ಇಲ್ಲಿ ಯಾರು ಕಡಿಮೆ ಇಲ್ಲ, ಯಾರು ಹೆಚ್ಚಲ್ಲ. ಗಂಡ್ ಮಕ್ಕಳಿಗೆ ಎಷ್ಟು ಯೋಗ್ಯತೆ ಇದೆ, ಹೆಣ್ಣು ಮಕ್ಕಳಿಗೆ ಅಷ್ಟೇ ಎಲ್ಲಾ ಕ್ಷೇತ್ರದಲ್ಲೂ ಇದೆ. ಮತ್ತೆ ಅವರು ಹಲವಾರು ಸಾಧನಗಳನ್ನ ಮಾಡಿದಾರ.
1: ಹೌದು,
0: ಈ ರೀತಿ ಇದ್ದಾಗೂ ಕೆಲವೊಂದ್ ಕಡೆ ನಾವು ಬಾಲ್ಯ ವಿವಾಹ ನೋಡ್ತೀವಿ, ಕೆಲವೊಂದ್ ಕಡೆ ಭ್ರೂಣ ಹತ್ಯೆಗಳನ್ನ ನೋಡ್ತೀವಿ. ಇದು ಹೆಣ್ಣು ಮಕ್ಕಳನ್ನ ಕೂಡಲೇ ತಾತ್ಸಾರ ಭಾವನೆ ಕಾಣ್ತೀವಿ.
1: ಇನ್ನಾದ್ರೂ ಕೀಳರಿಮೆಯಿಂದ ಶಿಕ್ಷಣ ಕೊಡಿಸೋದ್ರೊಳಗೂ ನೋಡ್ತಿರ್ತಾರ. ಆಮೇಲೆ ತಾಂತ್ರಿಕ ಶಿಕ್ಷಣ ಕೊಡಿಸೋದ್ರೊಳಗ ಅಥವಾ ಒಂದ್ ಸ್ವಲ್ಪ ಹೆಚ್ಚಿನ ಖರ್ಚಿಂದ ಇತ್ತಂದ್ರೆ ಶಿಕ್ಷಣ ಕೊಡಿಸೋದ್ರೊಳಗು ಹಿಂದ್ ಮುಂದೆ ನೋಡ್ತಿರ್ತಾರ. ಆದ್ರೂ ಇದು ಯಾವಾಗ ಬದಲಾವಣೆ ಆಗೈತಿ ಬಿಡು, ಆದ್ರೂ
0: ಮೊದಲು ಜನ ಹಿಂದ ಮುಂದೆ ನೋಡ್ತಿದ್ರು, ಈಗೆಲ್ಲರೂ ಶಿಕ್ಷಣ ಕಲಿಯೋದ್ರಿಂದ ಬಹಳ ಅಂದ್ರೆ ಬಹಳ ಕಡಿಮೆ ಆಗಿದೆ. ಇನ್ನು ಸ್ವಲ್ಪ ಸ್ವಲ್ಪ ಇದೆ, ಅದು ಹೋಗಲಾಡ್ಬೇಕು.
1: ಶಕ್ತಿ ದೇವತಾ ಆರಾಧನೆ ಒಂದು ಈ ಸಂದರ್ಭದೊಳಗ ದೇವತೆಯಲ್ಲಿ ಬೇಡ್ಕೊಳ್ಳೋಣ. ಆ ಶಕ್ತಿ ಪ್ರತಿಷ್ಠಾಪನೆ ಎಲ್ಲಾ ಕಡೆಗೆ ಆಗ್ಲಿ, ಯಾರಲ್ಲೂ ಅಂತ ಒಂದು ತಾರತಮ್ಯ ಭಾವನೆ ಮೂಡದೆ ಇರುವಂಗ ಆಶೀರ್ವಾದಿಸ್ಲಿ.
0: ಜನರಲ್ಲಿ ಒಂದು ಒಳ್ಳೆ ಬದಲಾವಣೆ ಆದ್ರೆ
1: ಹಂಗೆ ನೀ ಹೇಳ್ದಿಲ್ಲ ಮಹಿಳೆಯರ ಬಗ್ಗೆ ಶಕ್ತಿ ದೇವತೆಗಳ ಬಗ್ಗೆ ಮಾತಾಡಕತ್ತೀವಲ್ಲ. 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತಾನು ಆಚರಣೆ ಮಾಡ್ತಾರೆ ನೋಡಿ.
0: ಹೆಣ್ಣು ಮಕ್ಕಳ ಅಂತಾರಾಷ್ಟ್ರೀಯ ದಿನ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ನಿಮ್ಗೆ ಮತ್ತೆ ಏನರ ಬೇರೆ ವಿಷಯಗಳು ಗೊತ್ತಿದ್ರೆ ಸ್ವಲ್ಪ ಹೇಳಿ.
1: ಏನಂತಂದ್ರೆ ವಿಶ್ವಸಂಸ್ಥೆ 2012 October 11 ಮೊದಲ ಬಾರಿಗೆ ಈ ದಿನ ಅಧಿಕೃತವಾಗಿ ಆಚರಣೆ ಮಾಡ್ಲಿಕ್ಕೆ ಘೋಷಣೆ ಮಾಡ್ತು. ಮತ್ತು ಇದರ ಉದ್ದೇಶ ಏನಂತಂದ್ರೆ ಹುಡುಗಿಯರ ಅಂದ್ರೆ ಹೆಣ್ಮಕ್ಳು ಎದುರಿಸ್ತಿರುವಂಥ ಒಂದು ಲಿಂಗ ಅಸಮಾನತೆ ಈಗಾರ ಮಾತಾಡ್ದೀವಲ್ಲ, ಮತ್ತು ಶಿಕ್ಷಣದಿಂದ ವಂಚಿತ ಆಗ್ತಿದ್ರು. ಯಾಕಂತಂದ್ರೆ ಕೊಟ್ಟ ಮನೆಗೆ ಹೋಗೋರು ಇವತ್ತಿಲ್ಲ ನಾಳೆ ಅವ್ರಿಗೆ ಯಾಕೆ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅನ್ನೋ ಮನೋಭಾವದವ್ರು ಇನ್ನೂ ನೋಡ್ತಿರ್ತೀವಲ್ಲ. ಅಂಥ ಮನೋಭಾವ ತಾಳಿ ಅವ್ರಿಗೆ ಶಿಕ್ಷಣ ಕೊಡಿಸ್ತಿರ್ಲಿಲ್ಲ ಕೆಲವೊಬ್ರು. ಅಂದ್ರೆ ಹೆಣ್ಮಕ್ಳದ್ದು ಪೋಷಣೆ ಆಹಾರ ಚಲೋದನ್ನೇ ಕೊಡ್ಬೇಕು. ಈಗೂ ನೋಡ್ತೀವಿ ನಾವು ಮನೆಯೊಳಗೆ ಎಲ್ಲರೂ ಗಂಡು ಮಕ್ಕಳು ಊಟ ಮಾಡಿದ ದಂಡಿಗೆ ಉಳಿತು, ತಿಂದ್ರು ಉಳಿಲ್ಲ ಅಂದ್ರೆ ಬಿಟ್ರು, ಹಿಂಗೆ ಆಗ್ತಿರ್ತೈತಿ. ಹಂಗೆಲ್ಲ ಆಗ್ಬಾರ್ದು. ಬೆಳೆಯುವಂತಹ ಹೆಣ್ಮಕ್ಳು ಇರ್ತಾರ, ಜವಾಬ್ದಾರಿ
0: ಜವಾಬ್ದಾರಿ ಹೆಣ್ಮಕ್ಳ
1: ಮೇಲಿರ್ತೈತಿ. ಎಲ್ಲಾದ್ರಿಂದ ಆಕಿ ಸದೃಢ ಆಗ್ಬೇಕು, ದೈಹಿಕವಾಗಿ ಮಾನಸಿಕವಾಗಿ ಪೋಷಣೆ ಅವಶ್ಯಕತೆ ಎಲ್ಲರಿಗೂ ಇರ್ತೈತಿ. ಗಂಡು ಮಕ್ಕಳಿಗೆ ಬೇಕಂತಿಲ್ಲ, ಹೆಣ್ಮಗಳಿಗೂ ಅಷ್ಟೇ ಸರಿ ಸಮಾನವಾಗಿ ಆ ಒಂದು ಶಕ್ತಿ ಸಿಗ್ಲಿ, ಪ್ರಾಮುಖ್ಯತೆ ಬರಬೇಕು. ಆಹಾರದೊಳಗಾಗ್ಲಿ, ಶಿಕ್ಷಣದೊಳಗಾಗ್ಲಿ, ಯಾವುದೇ ಒಂದು ಕ್ಷೇತ್ರದೊಳಗಾಗ್ಲಿ ಪೋಷಣೆ ಅನ್ನು, ಕಾನೂನಿನ ಹಕ್ಕುಗಳು, ವೈದ್ಯಕೀಯ ಆರೈಕೆ ಮತ್ತು ಬಾಲ್ಯ ವಿವಾಹದಂತಹ ಸಮಸ್ಯೆಗಳ ಏನಿದ್ವು ಅಲ್ಲ ಅಂಥದ್ರ ಬಗ್ಗೆನೂ ಜಾಗೃತಿ ಮೂಡಿಸೋದ್ರ ಪ್ರಯುಕ್ತವಾಗಿ ವಿಶ್ವಸಂಸ್ಥೆ ಈ ದಿನದ ಆಚರಣೆಯನ್ನು ಘೋಷಣೆ ಮಾಡಿದ್ರು ಅವರು. ಹಾಗೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದು ಮತ್ತು ಅವರ ಸಬಲೀಕರಣಕ್ಕೆ ಬೆಂಬಲ ನೀಡುವುದನ್ನು ಕೂಡ ಇದರದ ಒಂದು ಮಹತ್ವ ಅಂತ ಹೇಳಿ.
0: ಹೆಣ್ಮಕ್ಳಿಗೆ ಒಂದು ಆಶೆ ಆಕಾಂಕ್ಷೆಗಳು ಇರ್ತಾವ, ಅವರಿಗೆ ಪ್ರೋತ್ಸಾಹ ನೀಡಬೇಕು. ಮತ್ತೆ ಏನೇ ಆರೋಗ್ಯದ ಬಗ್ಗೆ ಇರಬಹುದು, ಶಿಕ್ಷಣ ಬಗ್ಗೆ ಇದು ಸಹಾಯ ಸಹಕಾರ ಮಾಡ್ತಾ ಇರಬೇಕು. ಮತ್ತೆ ಅವ್ರಿಗೆ ಬೆಂಬಲವಾಗಿ ನಿಲ್ಬೇಕು. ಅಂದ್ರೆ ಪ್ರತಿಯೊಂದು ಗಂಡಿನಿಂದ ಒಬ್ಬಕ್ಕೆ ಮಹಿಳೆ ಇರ್ತಾರ ಅನ್ನೋದು ಅದು ಮೊದಲಿನಿಂದ ಐತಿ, ಈಗೂ ಐತಿ.
1: ಅದೇ ಗಂಡು ಆ ಹೆಣ್ಮಗಳು ಏನಾರ ಸಾಧನೆ ಮಾಡ್ತೀನಿ ಅಂದಾಗ ಅವಳು ಇಷ್ಟದ ಪ್ರಕಾರ ಏನ್ ಶಿಕ್ಷಣ ಕಲಿತೀನಿ ಅಂತ ಅವಳಿಗೆ ಕೂಡ ಅವರು ಪ್ರೋತ್ಸಾಹ ಮಾಡ್ಲೇಬೇಕು.
0: ಆಯ್ತು ತಂಗಿ, ಎಷ್ಟೋ ತನ ನಿಮ್ಮ ಮನೆಗೆ ಬಂದಿದ್ದಕ್ಕ ಒಳ್ಳೆ ಮಾಹಿತಿ ನನ್ ಕೊಟ್ಟಿ. ಸ್ವಲ್ಪ ನಾನು ಈ ಕಡೆ ಮಾರ್ಕೆಟ್ ಕಡೆ ಬಂದಿದ್ದೆ, ಹಂಗೆ ಭೇಟಿಯಾಗಿ ಹೋಗ್ಬೇಕಂತ ಬಂದಿದ್ದೆ.
1: ಚಲೋ ಆಯ್ತಣ್ಣ, ಬಹಳ ದಿನ ಆಯ್ತು ಭೇಟಿಯಾಗಿರ್ಲಿಲ್ಲ.
0: ಮತ್ ಬೇಟಕ್ಕ ನಾನು ಹೋಗಿರ್ತೀನಿ ಇವಾಗ.
1: ವೈನಿಗೆ ಕಳಿಸ್, ಬಹಳ ದಿನ ಆಯ್ತು ಬಂದಿಲ್ಲ.
0: ಬರ್ತೀವಿ ಬರ್ತೀವಿ, ಹಬ್ಬಕ್ಕೆ ಇಬ್ರು ಕೂಡ ಬರ್ತೀವಿ.
1: ಆಯ್ತಾಯ್ತು, ಬರ್ರಿ ಬರ್ರಿ.
2: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿ.

0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸುಮಾ ಕೆರೂರ್ ಹಾಗೂ ಸದಾಶಿವ್ ಚಲವಾದಿ.
1: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ.
2: ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ಅದ್ಯ ತಮಿಳುನಾಡು ರಾಜ್ಯ ತ್ರಯೋದಶ ಸಹಸ್ರ ಕೋಟ್ಯಧಿಕ ರೂಪ್ಯಕಾಣಾಂ ನೈಕಾಸಾಂ ವಿಕಾಸ ಪರಿಯೋಜನಾನಾಂ ಶುಭಾರಂಭಂ ಅಕರೋತ್. ಅತ್ರಾವಸರೆ ತೇನೋಕ್ತಂ ಯತ್ ಇಮಾಃ ಪರಿಯೋಜನಾಃ ಸಂಪರ್ಕ ವ್ಯವಸ್ಥಾಂ ವೃತ್ತೇಃ ಅವಸರಾಂಚ ಜನಯಿಷ್ಯಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಸಂಪ್ರತಿ ಸಂಪೂರ್ಣ ವಿಶ್ವಂ ಉದೀಯಮಾನಾನಾಂ ನೂತನಾಹ್ವಾನಾನಾಂ ನಿವಾರಣಾಯ ಸಮಾಧಾನಾನಿ ಅನ್ವಿಷ್ಯತಿ. ಎತೇಷಾಂ ಸಮಾಧಾನ ಪ್ರದಾನಾಯ ಭಾರತಸ್ಯ ಯುವಸು ಪರ್ಯಾಪ್ತ ಪ್ರತಿಭಾ ವರ್ತದೆ. ಸರ್ವೋಚ್ಚ ನ್ಯಾಯಾಲಯೇನ ಅಧಿಕಾರಿಭ್ಯಃ ಶಾಂತಿಪೂರ್ಣ ರೀತ್ಯಾ ಏಕತ್ರಿತಾನಾಂ ಜನಾನಾಂ ಅವೈಧ ನಿಗಡನಂ ವಾರಯಿತುಂ ಸಾಮಾನ್ಯಂ ಆವಾಗಮನಂ ಸಂಚಾಲಿತುಂ ನಿರ್ಬಾಧ ಅಂತರ್ಜಾಲಂ ಚ ಸುನಿಶ್ಚೇತುಂ ನಿರ್ದಿಷ್ಟಂ. ನೇಪಾಲಸ್ಯ ಗೋರಖಾ ಜನಪದೇ ಬೂಢಿ ಗಂಡಕಿ ನದ್ಯಾಂ ಜಲವೃದ್ಧಿ ಕಾರಣೇನ ಪ್ರಭಾವಿತಃ ಪಂಚಾಶತ್ ಜನಾಃ ಸಮುದ್ಧಾರಿತಃ. ಅಪಿ ಚ ಭಾರತ ವೆಸ್ಟ್ ಇಂಡೀಸ್ ದಲಯೋಃ ತೃತೀಯಾ ವಿಂಶತಿ ಪ್ರತಿ ವಿಂಶತಿಃ ಸ್ಪರ್ಧಾ ಅದ್ಯ ಇಂದೋರ ನಗರೆ ಆಯೋಜ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಚೆನ್ನೈ ನಗರೆ ಭಾರತೀಯ ಪ್ರೌದ್ಯೋಗಿಕಿ ಸಂಸ್ಥಾನಸ್ಯ ಪ್ರಾಂಗಣೆ ಆಯೋಜಿತೆ ಭವ್ಯ ಸಮಾರೋಹೆ ತಮಿಳುನಾಡು ರಾಜ್ಯಾಯ ತ್ರಯೋದಶ ಸಹಸ್ರ ಕೋಟಿ ರೂಪ್ಯತೋಪ್ಯಧಿಕಾನಾಂ ವಿವಿಧಾನಾಂ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ಏತಾಸು ಪರಿಯೋಜನಾಸು ಮಾರ್ಗರೇಲ ಪರಿವಹನಂ ಪತ್ತನ ಮೂಲಭೂತ ಸಂರಚನಾ ಪೆಟ್ರೋಲಿಯಂ ಕ್ಷೇತ್ರಂ ಅಥ ವೈಜ್ಞಾನಿಕಾನುಸಂಧಾನ ಪ್ರಕಲ್ಪಾಃ ಸಮ್ಮಿಲಿತಾಃ ಸಂತಿ. ಅತ್ರ ಸಪ್ತಶತಾಧಿಕ ತ್ರಿಸಹಸ್ರ ಕೋಟಿ ರೂಪ್ಯಕಾಣಾಂ ರಾಷ್ಟ್ರೀಯ ರಾಜಮಾರ್ಗ ಕಾರ್ಯಾಣಿ ಚೆನ್ನೈ ಪತ್ತನ ವಿಕಾಸ ಪರಿಯೋಜನಾಃ ಅಮೃತ ಭಾರತ ಸ್ಥಾನಕ ಯೋಜನಾಯಾಃ ಅಂತರ್ಗತಂ ರೇಲ ಸ್ಥಾನಕಾನಾಂ ನವೀನೀಕರಣಂ ಚ ಮುಖ್ಯಮಂಗಮಸ್ತಿ. ಅತ್ರಾವಸರೆ ತಮಿಳುನಾಡು ರಾಜ್ಯಸ್ಯ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯಃ ಅಪಿ ಉಪಸ್ಥಿತಃ ಆಸೀತ್. ಸಭಾಂ ಸಂಬೋಧಯತಾ ಪ್ರಧಾನಮಂತ್ರಿಣಾ ಅಯಂ ದಿವಸಃ ಐತಿಹಾಸಿಕಾವಸರತ್ವೇನ ವರ್ಣಿತಃ.
3: ದಿಸ್ ಇಸ್ ಎ ಹಿಸ್ಟೋರಿಕ್ ಡೇ ಫಾರ್ ತಮಿಳುನಾಡು. ಟುಡೇಸ್ ಪ್ರೋಗ್ರಾಮ್ ಇನ್ವಾಲ್ವ್ಸ್ ಪ್ರಾಜೆಕ್ಟ್ಸ್ ವರ್ಥ 13,000 crore rupees. ವಿ ಆರ್ ಇನಾಗರೇಟಿಂಗ್ many completed projects and laying foundations for new ones. Some will make daily travel easier, others will strengthen industry and trade. Together they will create jobs for young people across Tamil Nadu. I congratulate the people of the state on this occasion.
2: Saha avochat yat etaihi padakramaihi samparka vyavastha sudridha bhavishyati. ಉದ್ಯೋಗ ವ್ಯಾಪಾರಯೋಃ ವಿಸ್ತಾರಃ ಸಂಪತ್ಸ್ಯತೆ ರಾಜ್ಯಸ್ಯ ಯುವಭ್ಯಶ್ಚ ನೂತನಾಃ ಉದ್ಯಮಾವಸರಾಃ ಸೃಜ್ಯಂತೆ. ಜನಸೇವಾಯಾಂ ಸ್ವಕೀಯ ಯಾತ್ರಾಂ ಸಂಸ್ಮರಣ ಶ್ರೀ ಮೋದಿನಾ ಉಕ್ತಂ ಯತ್ ಸರ್ವಕಾರ ಪ್ರಮುಖತ್ವೇನ ಸಹ ಪಂಚವಿಂಶತಿ ವರ್ಷಾಣಿ ಸಂಪೂರಿತವಾನ್. ಯತಃ ಏಕಾಧಿಕ ದ್ವಿಸಹಸ್ರತಮಸ್ಯ ವರ್ಷಸ್ಯ ಅಕ್ಟೋಬರ್ ಮಾಸೆ ಗುಜರಾತ್ ರಾಜ್ಯಸ್ಯ ಮುಖ್ಯಮಂತ್ರಿತ್ವೇನ ಶಪಥಗ್ರಹಣಾತ್ ಆರಭ್ಯ ಪ್ರಧಾನಮಂತ್ರಿತ್ವ ಪರ್ಯಂತಂ ಇಯಂ ಯಾತ್ರಾ ಅವಿರತಂ ಪ್ರಚಲತಿ. ಸಹ ಪ್ರತ್ಯಪಾದಯತ್ ಯತ್ ಭಾರತಸ್ಯ ಪ್ರಗತಿಃ ಸ್ವಕೀಯಾಯಾಃ ಸಮೃದ್ಧ ಸಾಂಸ್ಕೃತಿಕ ನ್ಯಾಸಾತ್ ವೈಜ್ಞಾನಿಕ ಉಪಲಬ್ಧಿಭ್ಯಃ ಆಧುನಿಕ ಮೂಲಭೂತ ಸಂರಚನಾಯಾಶ್ಚ ಶಕ್ತಿಂ ಗೃಹಣಾತಿ. ಪ್ರಧಾನಮಂತ್ರಿಣಾ ಐಐಟಿ ಮದ್ರಾಸ್ ಪರಿಸರೆ ಸುಧಾ ಗೋಪಾಲಕೃಷ್ಣನ್ ಮಸ್ತಿಷ್ಕ ಕೇಂದ್ರಮಪಿ ರಾಷ್ಟ್ರಾಯ ಸಮರ್ಪಿತಂ. ಇದಂ ಕೇಂದ್ರಂ ಶತ ಸಂಖ್ಯಾಧಿಕ ಮಾನವ ಮಸ್ತಿಷ್ಕಾನಾಂ ಕೌಶಿಕೀಯ ಸೂಕ್ಷ್ಮತಾಯಾಂ ತ್ರಿ ಆಯಾಮೀಯ ಮಾನಚಿತ್ರೀಕರಣಸ್ಯ ಯುಗಾಂತರಕಾರಿ ವೈಜ್ಞಾನಿಕ ಪ್ರಯಾಸಸ್ಯ ಭಾಗಃ ಅಸ್ತಿ. ಯತ್ರ ಭ್ರೂಣಾವಸ್ಥಾತಃ ವಾರ್ಧಕ್ಯ ಪರ್ಯಂತಂ ಸಂಪೂರ್ಣ ಆಯುಕಾಲಸ್ಯ ಅಧ್ಯಯನಂ ಭವಿಷ್ಯತಿ. ಇತಃ ಪೂರ್ವಸ್ಮಿನ್ ದಿವಸೆ ಪ್ರಧಾನಮಂತ್ರಿಣಾ ಚೆನ್ನೈ ಮೆಟ್ರೋ ರೇಲ ಪ್ರಕಲ್ಪಸ್ಯ ದ್ವಿತೀಯ ಚರಣಸ್ಯ ಪೂನಮಲ್ಲಿ ವಡಪಲನಿ ಮಾರ್ಗಖಂಡಃ ಅಪಿ ಲೋಕಾರ್ಪಿತಃ. ಯಸ್ಯ ನಿರ್ಮಾಣಂ ಪ್ರಾಯಃ ನವಶತಾಧಿಕ ಚತುಸ್ಸಹಸ್ರ ಕೋಟಿ ರೂಪ್ಯಕೈಃ ಅಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಚೆನ್ನೈ ನಗರೆ ಅವೋಚತ್ ಯತ್ ಸಂಪ್ರತಿ ಸಂಪೂರ್ಣ ವಿಶ್ವಂ ಉದೀಯಮಾನಾನಾಂ ನೂತನಾಹ್ವಾನಾನಾಂ ನಿವಾರಣಾಯ ಸಮಾಧಾನಾನಿ ಅನ್ವಿಷ್ಯತಿ. ಸಹ ದೃಢ ವಿಶ್ವಾಸಂ ಪ್ರಾಕಟಯತ್ ಯತ್

0: ಇದು ಆಕಾಶವಾಣಿ ವಿಜಯಪುರ. ಸಮಯ 6:30:10.
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
18: ಆಕಾಶವಾಣಿ
19: ಆಕಾಶವಾಣಿ
20: ಆಕಾಶವಾಣಿ
21: ಆಕಾಶವಾಣಿ
22: ಆಕಾಶವಾಣಿ
23: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಶಯಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
24: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
25: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
24: ಅನ್ನ ಚೆಲ್ಲಲು ನಿಮಿಷ ಸಾಕು,
25: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
24: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
25: ಅನ್ನ ಪರಬ್ರಹ್ಮನ ಸ್ವರೂಪ,
24: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
25: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
24: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
25: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
24: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಕೇಳುಗರೆ, ನಾಳೆ ಬೆಳಗ್ಗೆ 6:10 ದಸರಾ ಗೀತಾರಾಧನಾ ಪ್ರಾಯೋಜಿತ ಕಾರ್ಯಕ್ರಮ. 6:30 ಚಿಂತನ ನಾಗರಾಜ ಶರ್ಮಾ ಅವರಿಂದ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. ಮೈಸೂರು ಕೇಂದ್ರದ ಕೊಡುಗೆ ಇದು.

ಸಮಯ 6:35. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕಾಣೆಯಾದ ಮಹಿಳೆಯ ಹೆಸರು ಸಾವಿತ್ರಿ ಶಿವಾನಂದ್ ಪಡಿಗೇರ್, ವಯಸ್ಸು 28 ವರ್ಷ. ಈ ಮಹಿಳೆ ದಿನಾಂಕ 19/9/2026 ತುಂಬಗಿ ಗ್ರಾಮದಿಂದ ಕಾಣೆಯಾಗಿದ್ದು, ಚೆಹರೆ ಪಟ್ಟಿ ಹೀಗಿದೆ. ಶಾರೀರಿಕವಾಗಿ ತೆಳ್ಳಗೆ, ಸದೃಢ ಮೈಕಟ್ಟು ಹೊಂದಿದ್ದು, ಗೋಧಿ ಬಣ್ಣ, ಕೋಲುಮುಖ, 5'4" ಎತ್ತರ ಇರುತ್ತಾಳೆ. ಕನ್ನಡ ಭಾಷೆಯನ್ನು ಮಾತನಾಡುತ್ತಾಳೆ. ಮನೆಯಿಂದ ಹೋಗುವಾಗ ಚಾಕ್ಲೇಟ್ ಅಥವಾ ಕಂದು ಬಣ್ಣದ ಹೂವಿನ ಚಿತ್ರವಿರುವ ನೈಟಿ ಧರಿಸಿಕೊಂಡು ಹೋಗಿರುತ್ತಾಳೆ. ಈ ಚೆಹರೆ ಪಟ್ಟಿಯುಳ್ಳ ಮಹಿಳೆ ತಮಗೆಲ್ಲಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕಾಗಿ ವಿನಂತಿ. ಪ್ರಕಟಣೆಯನ್ನು ಕೇಳಿದ್ರಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.

0: ಈಗ ಸಮಯ ಸರಿಯಾಗಿ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ ಇನ್ನು ಮುಂದೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ. ನಂತರ 6:40 ಪ್ರದೇಶ ಸಮಾಚಾರ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ,
1: ಆನಂದಿಸಿ,
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಮೈಸೂರು ದಸರಾ ಪೂರ್ವಜರು ನೀಡಿರುವ ಸಂಸ್ಕೃತಿ ಪರಂಪರೆಯ ಪ್ರತೀಕ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನವರಾತ್ರಿ ದಸರಾ ಸಂಭ್ರಮ ಆರಂಭ. ನ್ಯಾಯ ಮತ್ತು ಪಾರದರ್ಶಕ ರೀತಿಯಲ್ಲಿಯೇ ತೀವ್ರ ಮತಪಟ್ಟಿ ಪರಿಷ್ಕರಣೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅನುಷ್ಠಾನ, ತುಮಕೂರು ಜಿಲ್ಲೆಗೆ ರಾಜ್ಯದಲ್ಲಿಯೇ ಅಗ್ರಸ್ಥಾನ. ರಣಜಿ ಟ್ರೋಫಿ ಆಂಧ್ರ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ 274 ರನ್ ಮಾಡಿದ ಕರ್ನಾಟಕ. ಮೈಸೂರು ದಸರಾ ಕೇವಲ ಉತ್ಸವವಲ್ಲ, ಪೂರ್ವಜರು ನೀಡಿರುವ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ದಸರಾ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಅವರು, ದಸರಾ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಮುನ್ನಡೆಯುತ್ತಿದ್ದೇವೆ ಎಂಬ ಸಂದೇಶ ಸಾರುವ ಹಬ್ಬವಾಗಿದೆ ಎಂದರು. ಮೈಸೂರಿನ ಸಂಸ್ಕೃತಿ ಎಲ್ಲರ ಕೊಡುಗೆಯಿಂದ ರೂಪುಗೊಂಡಿದೆ. ಯುದ್ಧ ಮತ್ತು ಹೋರಾಟಗಳಿಂದ ಕೆಲವು ನಗರಗಳು ಬೆಳೆದಿದ್ದರೆ ಮೈಸೂರು ತನ್ನ ಸಂಸ್ಕೃತಿಯಿಂದ ಬೆಳೆದಿದೆ ಎಂದು ಹೇಳಿದರು. ಮೈಸೂರಿನ ಸಂಪತ್ತು ಅರಮನೆ ಮಾತ್ರವಲ್ಲ, ಅರಮನೆಯ ಮೇಲಿನ ಜನರ ನಂಬಿಕೆಯೂ ಮೈಸೂರಿನ ಪ್ರಮುಖ ಸಂಪತ್ತು ಎಂದು ತಿಳಿಸಿದರು. ಮೈಸೂರು ಇದೀಗ ಹೊಸ ಬ್ರ್ಯಾಂಡ್ನತ್ತ ಹೆಜ್ಜೆ ಇಡುತ್ತಿದ್ದು ಈ ಬಾರಿಯ ದಸರಾ ಮೆರವಣಿಗೆ ವಿಶೇಷವಾಗಿರಲಿದೆ ಎಂದರು. ಕಂಬಳ ಕ್ರೀಡೆಯನ್ನು ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ದಸರಾ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ. ಈ ಬಾರಿಯ ದಸರಾ ಮೆರವಣಿಗೆಯಲ್ಲಿ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಯ ಸಿಬ್ಬಂದಿಯೂ ಕೂಡ ಭಾಗವಹಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಮುಂದಿನ 11 ದಿನಗಳ ಕಾಲ ದೇಶ ವಿದೇಶಗಳಿಂದ ಜನರು ಮೈಸೂರು ದಸರಾ ಮೂಲಕ ಸಂಸ್ಕೃತಿಯನ್ನು ವೀಕ್ಷಿಸಲಿದ್ದಾರೆ. ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ನೀಡಲಿ, ಜನರ ಕೃಪೆ ತಮ್ಮ ಸರ್ಕಾರದ ಮೇಲೂ ಇರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಶಿಸಿದರು. ಇದಕ್ಕೂ ಮುನ್ನ ಚಾಮುಂಡಿ ಬೆಟ್ಟದಲ್ಲಿ ಕೊಪ್ಪಳ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮೈಸೂರು ದಸರಾ ಉತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾಡಿನ ಸಮೃದ್ಧಿ, ಶಾಂತಿ ಮತ್ತು ಒಳಿತಿಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಕೊಪ್ಪಳ ಜಿಲ್ಲೆಯ ಕುಮ್ಮಟದುರ್ಗದಿಂದ ಆರಂಭವಾದ ದಸರಾ ತುಂಗಭದ್ರಾ ತೀರದಿಂದ ಕಾವೇರಿ ತೀರಕ್ಕೆ ಹರಿದು ಬಂದಿದೆ ಎಂದರು. ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲಾಗಿರುವ ಆಹಾರ ಮೇಳಕ್ಕೆ ಸಚಿವ ರಿಜ್ವಾನ್ ಅರ್ಷದ್ ಚಾಲನೆ ನೀಡಿದರು. ಇದೇ 25ರವರೆಗೆ ಆಹಾರ ಮೇಳ ನಡೆಯಲಿದ್ದು ಒಟ್ಟು 140 ಮಳಿಗೆಗಳು ಇದರಲ್ಲಿ ಪಾಲ್ಗೊಂಡಿವೆ. ಮೈಸೂರಿನ ಲಿಂಗಾಂಬುದಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ನಿರ್ಮಿಸಿರುವ ಪುಷ್ಪಮೇಳ ಮತ್ತು ಸಸ್ಯತೋಟ ಭೇಟಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದ್ದು, ರಾಜವಂಶಸ್ಥರಿಂದ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಸೇರಿದಂತೆ ಧಾರ್ಮಿಕ ಕಾರ್ಯಗಳು ಮತ್ತು ವಿಶೇಷ ಪೂಜಾ ಕಾರ್ಯಗಳು ಆರಂಭವಾಗಿವೆ. ನವರಾತ್ರಿ ಮೊದಲ ದಿನವಾದ ಇಂದು ಬೆಳಿಗ್ಗೆ ದರ್ಬಾರ್ ಹಾಲ್ನಲ್ಲಿದ್ದ ಸಿಂಹಾಸನಕ್ಕೆ ಸಿಂಹದ ತಲೆ ಜೋಡಣೆ ಮಾಡಲಾಗಿತ್ತು. ಬಳಿಕ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ತ್ರಿಶಿಕಾ ಕುಮಾರಿ ಒಡೆಯರವರಿಗೆ ಕಂಕಣ ಧಾರಣೆ ಮಾಡಲಾಯಿತು. ಪೂಜಾ ಕಾರ್ಯದ ನಂತರ ಪಟ್ಟದ ಆನೆಗಳಾದ ಶ್ರೀಕಂಠ, ಪಟ್ಟದ ನಿಶಾನೆ ಆನೆ ಏಕಲವ್ಯ, ಪಟ್ಟದ ಕುದುರೆ, ಪಟ್ಟದ ಹಸು, ಒಂಟೆ ಸವಾರಿ ತೊಟ್ಟಿಗೆ ಕರೆತರಲಾಯಿತು. ಸಿಂಹಾಸನಾರೋಹಣಕ್ಕೂ ಮುನ್ನ ಕಳಶ ಸಿಂಹಾಸನ ಪೂಜೆ ಜರುಗಿತು. ನಂತರ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ರತ್ನಖಚಿತ ಸಿಂಹಾಸನವನ್ನೇರಿ ಖಾಸಗಿ ದರ್ಬಾರ್ ಆರಂಭಿಸಿದರು. ರಾಜ್ಯಾದ್ಯಂತ ಇಂದು ನವರಾತ್ರಿ ಹಾಗೂ ದಸರಾ ಸಂಭ್ರಮ ಆರಂಭವಾಗಿದೆ. ಕರಾವಳಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹೆಮ್ಮೆಯ ಪ್ರತೀಕವಾದ ಐತಿಹಾಸಿಕ ಮಂಗಳೂರು ದಸರಾ ಮಹೋತ್ಸವಕ್ಕೆ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇಂದು ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ಚಾಲನೆ ದೊರೆಯಿತು. ಕುದ್ರೋಳಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ನಿರ್ಮಿಸಲಾದ ದರ್ಬಾರ್ ಮಂಟಪದಲ್ಲಿ ಗಣೇಶ ಹಾಗೂ ಶಕ್ತಿ ದೇವತೆಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಮಡಿಕೇರಿ ಮತ್ತು ಗೋಣಿಕೊಪ್ಪಲುವಿನಲ್ಲಿ ನಾಡಹಬ್ಬ ದಸರಾ ಸಂಭ್ರಮ ಕಂಡುಬಂದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಮಡಿಕೇರಿಯಲ್ಲಿ 4 ಶಕ್ತಿ ದೇವತೆಗಳ ಕರಗಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದರು. ಶಿವಮೊಗ್ಗ ದಸರಾ ಮಹೋತ್ಸವಕ್ಕೆ ಕೋಟೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಾಲನೆ ನೀಡಲಾಯಿತು. ನವರಾತ್ರಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಹಿರಿಯ ನಟ ಶ್ರೀನಾಥ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕ ಎಸ್ಎನ್ ಚನ್ನಬಸಪ್ಪ ವಹಿಸಿದ್ದರು. ಸಂಸದ ಬಿವೈ ರಾಘವೇಂದ್ರ, ಇತರ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾಂಬೆ ದೇವಾಲಯ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಗಳಲ್ಲಿ ನವರಾತ್ರಿ ಮಹೋತ್ಸವ ಇಂದಿನಿಂದ ಆರಂಭಗೊಂಡಿದೆ. ಶೃಂಗೇರಿಯಲ್ಲಿ ಇಂದಿನಿಂದ ಇದೇ 21ರವರೆಗೆ, ಹೊರನಾಡಿನಲ್ಲಿ ಇಂದಿನಿಂದ ಇದೇ 24ರವರೆಗೆ ಉತ್ಸವ ನಡೆಯಲಿದೆ. ಶೃಂಗೇರಿಯಲ್ಲಿ ಪ್ರತಿನಿತ್ಯ ಶಾರದಾಂಬೆಗೆ ವಿಶೇಷ ಅಲಂಕಾರ

0: ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಪ್ರತಿ ವರ್ಷ ಬಾಳೆಹೊನ್ನೂರು ರಂಭಾಪುರಿ ಮಠದಿಂದ ಜರುಗುವ ಶರನ್ನವರಾತ್ರಿ ದಸರಾ ಮಹೋತ್ಸವವು ಈ ವರ್ಷ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ಇಂದಿನಿಂದ ಆರಂಭಗೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಎಸ್ಐಆರ್ ನೆಪದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ದೆಹಲಿಯಲ್ಲಿ ನಿನ್ನೆಯ ಪ್ರತಿಭಟನೆ ನ್ಯಾಯಸಮ್ಮತ ಹೋರಾಟವಾಗಿರಲಿಲ್ಲ, ಬದಲಾಗಿ ಅರಾಜಕತೆ ಸೃಷ್ಟಿಸಲು ಮಾಡಿದ ಯತ್ನ ಎಂದು ಪ್ರತಿಕ್ರಿಯಿಸಿದರು. ಎಸ್ಐಆರ್ ನ್ಯಾಯ ಮತ್ತು ಅತ್ಯಂತ ಪಾರದರ್ಶಕ ಪದ್ದತಿಯಲ್ಲಿ ನಡೆಯುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇಂದಿಗೆ 1 ವರ್ಷ ಪೂರೈಸಿದೆ. ದೇಶಾದ್ಯಂತ 100 ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆಯಡಿ ತುಮಕೂರು, ಚಿತ್ರದುರ್ಗ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಗದಗ ಮತ್ತು ಹಾವೇರಿ ಜಿಲ್ಲೆಗಳು ಆಯ್ಕೆಯಾಗಿದ್ದು ಇವುಗಳಲ್ಲಿ ಯೋಜನೆ ಅನುಷ್ಠಾನದಲ್ಲಿದೆ. ಕೃಷಿ ಉತ್ಪಾದನೆ ಮತ್ತು ಕೃಷಿ ವೈವಿಧ್ಯತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಾರಂಭಿಸಲಾಗಿರುವ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಯನ್ನು ತುಮಕೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಕೃಷಿ ವೈವಿಧ್ಯತೆ ಹಾಗೂ ಉತ್ಪಾದನೆ ಹೆಚ್ಚಾಗಿದ್ದು ಕಳೆದ ಜುಲೈ ತಿಂಗಳಲ್ಲಿ ನಡೆಸಿದ ಪ್ರಗತಿಯಲ್ಲಿ ತುಮಕೂರು ಜಿಲ್ಲೆ ದೇಶದಲ್ಲಿಯೇ 9ನೇ ಸ್ಥಾನ ಹಾಗೂ ರಾಜ್ಯದಲ್ಲಿ 1ನೇ ಸ್ಥಾನದಲ್ಲಿದೆ. ಕೃಷಿ ಇಲಾಖೆಯಿಂದ ಹನಿ ನೀರಾವರಿ, ಸ್ಪ್ರಿಂಕ್ಲರ್, ಕೃಷಿ ಯಾಂತ್ರೀಕರಣ, ಸಾವಯವ ಕೃಷಿ ಅಳವಡಿಕೆಯಿಂದಾಗಿ ತೆಂಗು ಮತ್ತು ಅಡಿಕೆ ನಡುವೆ ಅಂತರ ಬೆಳೆಯಾಗಿ 30,000 ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ನಡೆದಿದೆ ಎಂದು ಇಲಾಖೆಯ ಜಂಟಿ ನಿರ್ದೇಶಕ ಲಕ್ಷ್ಮಣ್ ಕಳ್ಳನವರ್ ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 ಕುರಿತ ಒಂದು ವರದಿ ಇಲ್ಲಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 2022ರ ನವೆಂಬರ್ 11ರಂದು ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರುಗೋಡೆಗಳು, ತೂಗು ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು, 100%ರಷ್ಟು ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿದೆ. ಟರ್ಮಿನಲ್ನ ಪಕ್ಕದಲ್ಲಿ 1537ರಲ್ಲಿ ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ಅನಗತ್ಯವಾದ ವಿಚಾರಗಳನ್ನು ಚರ್ಚಿಸುತ್ತಾ ಕಾಲಹರಣ ಮಾಡುತ್ತಿದೆ ಎಂದು ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ಬೆಳೆ ನಷ್ಟ ಉಂಟಾಗಿರುವ ರೈತರಿಗೆ ಬರ ಪರಿಹಾರವಾಗಿ ಎಕರೆಗೆ 2,500 ಘೋಷಣೆ ಮಾಡಿದೆ. ಆದರೆ ಇಲ್ಲಿವರೆಗೆ ರೈತರ ಖಾತೆಗಳಿಗೆ ಹಣ ಜಮೆಯಾಗಿಲ್ಲ. ರೈತರು ಬೆಳೆ ಬೆಳೆಯಲು ಎಕರೆಗೆ 25,000ರಷ್ಟು ಹಣ ಖರ್ಚಾಗಿದೆ. ಅಷ್ಟಾದರೂ ನೀಡಿದ್ದರೆ ನಷ್ಟ ಅನುಭವಿಸಿದವರಿಗೆ ಅನುಕೂಲವಾಗುತ್ತಿತ್ತು ಎಂದರು. ವಿಜಯವಾಡದ ಮುಲಪಾಡು ಡಾಕ್ಟರ್ ಗೋಕರಾಜು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಆಂಧ್ರ ವಿರುದ್ಧ ಕರ್ನಾಟಕ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 82.2 ಓವರ್ಗಳಲ್ಲಿ 274 ರನ್ ಮಾಡಿದೆ. ನಾಯಕ ರವಿಚಂದ್ರನ್ ಸ್ಮರಣ್ 126 ಹಾಗೂ ಕೃಷ್ಣನ್ ಶ್ರೀಜಿತ್ 58, ಮಾಧವ್ ಬಜಾಜ್ 33 ರನ್ ಗಳಿಸಿದರು. ಆಂಧ್ರ ತಂಡದ ಪರ ತ್ರಿಪುರನ್ ವಿಜಯ್ 5 ವಿಕೆಟ್ ಪಡೆದರು. ದಿನದ ಮುಕ್ತಾಯಕ್ಕೆ ಆಂಧ್ರ 5 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 16 ರನ್ ಮಾಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರಾ ಪೂರ್ವಜರು ನೀಡಿರುವ ಸಂಸ್ಕೃತಿ ಪರಂಪರೆಯ ಪ್ರತೀಕ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನವರಾತ್ರಿ ದಸರಾ ಸಂಭ್ರಮ ಆರಂಭ. ನ್ಯಾಯ ಮತ್ತು ಪಾರದರ್ಶಕ ರೀತಿಯಲ್ಲೇ ತೀವ್ರ ಮತಪಟ್ಟಿ ಪರಿಷ್ಕರಣೆ, ಕೇಂದ್ರ ಸಚಿವ ಪ್ರಹ್ಲಾದ್.

0: ಜೋಶಿ ಸ್ಪಷ್ಟನೆ. ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅನುಷ್ಠಾನ, ತುಮಕೂರು ಜಿಲ್ಲೆಗೆ ರಾಜ್ಯದಲ್ಲಿಯೇ ಅಗ್ರಸ್ಥಾನ. ರಣಜಿ ಟ್ರೋಫಿ, ಆಂಧ್ರ ವಿರುದ್ದ ಮೊದಲ ಇನ್ನಿಂಗ್ಸ್ನಲ್ಲಿ 274 ರನ್ ಮಾಡಿದ ಕರ್ನಾಟಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸ್ಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
2: ಫೀಸ್ ನ ಟೆನ್ಷನ್.
3: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: RBI ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಇದು ಆಕಾಶವಾಣಿ ವಿಜಯಪುರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
8: ಆಕಾಶವಾಣಿ ವಿಜಯಪುರ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಆಕಾಶವಾಣಿ,
6: ಆಕಾಶವಾಣಿ,
7: ಆಕಾಶವಾಣಿ,
8: ಆಕಾಶವಾಣಿ,
9: ಆಕಾಶವಾಣಿ,
10: ಆಕಾಶವಾಣಿ,
11: ಆಕಾಶವಾಣಿ,
12: ಆಕಾಶವಾಣಿ,
13: ಆಕಾಶವಾಣಿ,
14: ಆಕಾಶವಾಣಿ,
15: ಆಕಾಶವಾಣಿ,
16: ಆಕಾಶವಾಣಿ,
17: ಆಕಾಶವಾಣಿ,
18: ಆಕಾಶವಾಣಿ,
19: ಆಕಾಶವಾಣಿ,
15: ಆಕಾಶವಾಣಿ,
1: ಆಕಾಶವಾಣಿ,
9: ಆಕಾಶವಾಣಿ,
14: ಆಕಾಶವಾಣಿ,
13: ಆಕಾಶವಾಣಿ,
19: ಆಕಾಶವಾಣಿ,
13: ಆಕಾಶವಾಣಿ.
8: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

0: ದಿನಾಂಕ 12/10/2026 ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿನ್ನಡಿ ಪಿಡಿದು ಬದುಕಿ ಕೊಂಬುವ ಈ ಕಡುಬಡವಿಯ ಶೇಳಂದಿರಿಯ ಕಡಿಗಾಣದ ದುಃಖದ ಕಡಲನ್ನು ನೋಡು, ಮೋದಂತಕರಣ ಮಾಡು.
6: ಮಮ ಸಂಜೀವನ ದೃಶ್ಯ ಚಿರಂಜೀವ ನೈನೇಂದ್ರಿ ಕೈರವ.
7: ಈಗ ಷಣ್ಮುಖಪ್ಪ, ಸಿದ್ದರಾಮಪ್ಪ, ಸೋಮನಾಯಕ್ ಮತ್ತು ತಂಡದವರಿಂದ ದೊಡ್ಡಾಟ, ಭೀಮವಿಲಾಸ ವಿರಾಟ ಪರ್ವ ಸನ್ನಿವೇಶ.
8: ನಿನಗೆ ಬಂದ ಸಂಕಟವೇನು ತಾಯಿ? ಯಾವುದು ಒಂದು ಕಾರ್ಯದಲ್ಲಿ ಬೇಸರಗೊಂಡರೆ, ರಾಣಿ ವಾಸದವಳು ದಾಸಿಯರು ನಿನ್ನನ್ನು ಬೈದರೆ ಹೇಗೆ? ಮಗುವೆ, ಸುದೃಷ್ಣಿ ಅನ್ನ ವಸ್ತ್ರಗಳು ಚೆನ್ನಾಗಿ ಕೊಡದೆ ತನ್ನ ಅಧಿಕಾರದವಳು ತಾನೇ ಸಿಟ್ಟು ಮಾಡಿದಳೆ ಹೇಗೆ? ಮಗುವೆ, ಏನಿರುವುದು ಹೇಳು. ನೀನೇನು ನನಗೆ ಅನ್ನಳಲ್ಲ, ಕೇವಲ ಕಾಶಿ ಭಾಗೀರಥಿ ಜಾನ ವೀರಳೆಂದು ತಿಳಿದಿದ್ದೇನೆ. ಹೇಗಿದ್ದರು ಹೇಳು, ಧೈರ್ಯ ಬತ್ತಾಳು.
9: ತಾತ, ನಿನ್ನ ಬೀಗನಾದ ನೀಚ ಕೀಚಕನು ದುರಾಲೋಚನೆಯ ಕ್ರೂರತರ ಕಾಮಸ್ತ್ರಕ ಒಳಗಾಗಿ ನಾರಿಮಳಿಯೇ ಸುರಿತಕ್ಕೆ ಬರಬೇಕೆಂದು ಪರಿಪರಿಯಿಂದ ಕಾಡಿದನು. ಇಷ್ಟು ತರದಿ ತಾಪಸಿ ನಾರಿಮಳಿಯೇ ಸುರಿತಕ್ಕೆ ಬರಬೇಕೆಂದು ಪರಿಪರಿಯಿಂದ ಕಾಡಿದನು. ಆದರೂ ಸೇರಿಸಿಕೊಂಡು ಸುಮ್ಮನೆ ಇರುವಷ್ಟರಲ್ಲಿ ಸುಧಿಷ್ಣ ಮಹಾರಾಣಿಯವರು ತಮ್ಮ ತಮ್ಮನ ಮೇಗಿನ ಮೋಹದಿಂದ ನಾನು ಒಲ್ಲೆಂದರೂ ಆ ರಾಕ್ಷಸನ ಬಳಿಗೆ ಕಳಿಸಿದರು. ಆ ರಾಕ್ಷಸನು ದಿಗ್ಗನೆ ಎದ್ದು ಬಂದು ಎನ್ನ ಕೈಹಿಡಿದೆ ಜಗ್ಗಿದನು. ಮರ್ಯಾದೆ ಕಳೆದ ಧರಣಿಪತಿ ಮುಂದೇನು ಗತಿ?
10: ಕೇಳು, ಈ ವೃಕ್ಷವು ಬಹುಜನರಿಗೆ ಆಶ್ರಯವಾಗಿರುವುದು, ಇದು ನಿನ್ನ ಕೆಲಸಕ್ಕೆ ಬರುವುದಿಲ್ಲ. ಊರ ಹೊರಗೆ ಒಂದು ಒಣಗದ ಮರ ಬರುವುದು, ಅದನ್ನು ಮುರಿ ಹೋಗು, ಇಲ್ಲಿಂದ ಸಾಕು.
8: ಅಯ್ಯೋ ಶಿವಶಿವ, ಸುಪ್ರಾಯದವಳು ಅಪಾಯಕರಕ್ಕೆ ಉಪಾಯವಿಲ್ಲದ ಹಾಗಾಯಿತು, ಮಾಡತಕ್ಕದ್ದೇನು? ಆ ಬಲಾಢ್ಯ ಕೀಚಕನಿಗೆ ಬುದ್ಧಿ ಹೇಳುವ ತ್ರಾಣವು ಎನ್ನಲ್ಲಿ ಇಲ್ಲ ತಾಯಿ. ಆ ದೈತ್ಯಾಧಿಪತಿಯಿಂದಲೇ ಎನ್ನ ರಾಜ್ಯ ಕಾರ್ಭಾರವು. ಆ ಧನುಜನ ಕೇಳಿದರೆ ಎನ್ನ ಗತಿಯೇನಾಗುವುದು ತಿಳಿಯದು. ಕಾರಣ ಹೇಗಾದರೂ ಮಾಡಿ ಇರುತ್ತಿದ್ದರೆ ಇರು, ಇಲ್ಲದಿದ್ದರೆ ಮತ್ತೆಲ್ಲಾದರೂ ಹೋಗಿ ಬಾಳು. ಬುದ್ಧಿ ಕಂಕಬಟ್ಟರೆ, ಈ ಸಣ್ಣ ತಾಂಗಿಳನ್ನು ನೀವೇ ಏನಾದರೂ ಹೇಳಿ ಒಡಂಬಡಿಸಿರಿ, ನಾನು ಹೋಗಿ ಬರುತ್ತೇನೆ.

0: ಹೇಳಿದನು.
1: ಪಂಚ ಪ್ರಾಣನ ಸತಿ ಅವನು ಹಂಚಿಕೆ ದ್ವಾರನೆ ಸಂಚದ ವೇಗತಿ, ಇನ್ನೆರಡು ತಿಂಗಳಾದರೆ ಅಜ್ಞಾತ ವಾಸ ಮುಗಿಯಿತು. ಅಲ್ಲಿಯವರೆಗೂ ಹೇಗಾದರೂ ಮಾಡಿ ಸುಮ್ಮನೆ ಇರಬೇಕು. ಚಂದ್ರನು ಹೆಚ್ಚಿದರೆ ಸಮುದ್ರವು ಹೆಚ್ಚುವುದೇ ಕುಂದೇ ಕುಂದುವುದಯ್ಯ. ಚಂದ್ರಂಗೆ ರಾಹುಗ್ರಸ್ತವಾದಲ್ಲಿ ಅಂಬುದಿಯು ಬಬ್ಬಿಟ್ಟಿದೆ ಹೇಗೆ? ಸಮುದ್ರವು ಅಗಸ್ತ್ಯ ಮುನಿಯು ಅಪೋಷಣೆಗೈದಲ್ಲಿ ಚಂದ್ರಮನು ಅಡ್ಡ ಬಂದನೆ ಹೇಗೆ? ಕೆಟ್ಟವರಿಗೆ ಕೇಳಿಲ್ಲ ಜಗದ ಭಂಡ ನೀನೇ ಕೂಡಲ ಸಂಗಮನೆಂದು ಅನಾದಿ ಭವಿಷ್ಯೋತ್ತಮನ ನಂದೇಶನ ವಾಕ್ಯ ಇರುವುದು. ಕಮಲಮುಖಿ
2: ಪ್ರಾಣಬಲ್ಲವ,
1: ಕಮಲಮುಖಿ ನಿನಗೆ ಅಪ್ಪತ್ತಡಯಸಿನಲ್ಲಿ ನಾ ಮಾಡುವುದೇನು, ನನಗೆ ಬಂದಲ್ಲಿ ನೀ ಮಾಡುವುದೇನು? ನಿತ್ಯವಾದ ಜಗದಲ್ಲಿ ಧರ್ಮವೇ ಜಯ ಕರ್ಮವೇ ಲಯ.
2: ಅಯ್ಯೋ ಶಿವ ಶಿವ, ಅಯ್ಯೋ ಮೂರು ಲೋಕದ ಗಂಟ ಕಲಿಪಾರ್ಥ ಇದೇನು ಅನರ್ಥ.
3: ಸುಂದರಿ, ರಂಭೆಯ ಶಾಪದಿಂದ ಹೆಣ್ಣಾಗಿ ಬಳಲುತ್ತಿರುವೆನು. ಈ ಸಮಯದಲ್ಲಿ ನೀನು ನನಗೆ ಮಾಡುವುದೇನು, ನಾನು ನಿನಗೆ ಮಾಡುವುದೇನು?

0: ಹೇ ರಮಣ, ಇನ್ನೇನು ಹೇಳಲಿ, ಈ ದರಿಯಲ್ಲಿ ಹೆಣ್ಣಾಗಿ ಜನಿಸಿದ್ದು ಹೀನ ತರವಲ್ಲ. ಆ ಪಾಪಿ ಕೀಚಕನು ಇಷ್ಟು ತರದಿ ತಾಪಸಿ ನಾರಿಮಳೆಯೇ ಸುರಿತಕ್ಕೆ ಬರಬೇಕೆಂದು ಪರಿಪರಿಯಿಂದ ಕಾಡಿದನು. ಆದರೂ ಸೇರಿಸಿಕೊಂಡು ಸುಮ್ಮನೆ ಇರುವಷ್ಟರಲ್ಲಿ ಮಾತೋ ಸ್ತ್ರೀ ಸಿದಿಷ್ಣ ಮಹಾರಾಣಿಯವರು ತಮ್ಮ ತಮ್ಮನ ಮೇಗಿನ ಮೋಹದಿಂದ ನಾನು ಅಲ್ಲೆಂದರೂ ಆ ರಾಕ್ಷಸನ ಬಳಿಗೆ ಕಳಿಸಿದರು. ಆ ರಾಕ್ಷಸನು ದಿಗ್ಗನೆ ಎದ್ದು ಬಂದು ಎನ್ನ ಕೈ ಹಿಡಿದು ಜಗ್ಗಿದನು. ಮರ್ಯಾದೆ ಕಳೆದ ಧರಣಿಪತಿ ಮುಂದೇನು ಗತಿ?
1: ಎಂತ ಕರುಣತರ ಕಠೋರ ವಾಕ್ಯಗಳು ಇದೆಯೇ, ಎನ್ನ ಕರುಣಕ್ಕೆ ತದ್ದು ಹಾಕಿದಿ. ಆವ ಗುಡ್ಡವನ್ನು ಒಡೆಯಲಿ, ಆವ ಬ್ರಹ್ಮಾಂಡ ಬುಡ ಮೇಲೂ ಮಾಡಲಿ, ಸದ್ಯಕ್ಕೆ ಭೂಮಿಯನ್ನು ಅದ್ವಿಭಾಗ ಮಾಡಲ, ಅಥವಾ ಎನ್ನ ಗಡಿತರವಾದ ಚೊಡಲನ್ನು ಚರ್ರನ ಶೇಳಿ ಕರಳು ಚೊಂಡಗಳು ಹೊರಚಲ್ಲಲ. ವಾ ವಾ ಹೊಟ್ಟಿ ಕೀಚಕ, ನಿನ್ನ ರಟ್ಟಿಯ ಮುರಿದು ಹೊಟ್ಟಿಯ ಮುರಿದು ಹುಡ್ಗಡಿತ ರಕ್ತ ಆಕಾಶ ಬುಟ್ಟಿಗೆ ಆವಾಗ ಚೆಲ್ಲಲಿ. ಒಳ್ಳೆಯದು ಕೋಮಲತರ ಸೋಮ ಸಾದೃಶ ಮುಖ ಗಾಮಿನಿ, ಆ ಭಯಂಕರ ಕೈಯಲ್ಲಿ ಸಿಕ್ಕು ನೀನಂತೂ ಉಳಿದು ಬಂದಿ.
0: ಓಡುತ್ತ ಓಡುತ್ತ ಬಂದ ಗಣಪತಿ ಮುಂದೇನು ಗತಿ?
1: ಈ ಘೋರತರವಾದ ದುಃಖವು ಧರ್ಮಜನಲ್ಲಿ ಹೇಳಿದೆಯೋ ಇಲ್ಲವೋ?
0: ಹೇಳಿದನು.
1: ಏನಂದನು?
0: ಧರ್ಮರಾಜನು ಎನ್ನ ದುಃಖವು ನೋಡಿ ಸುಮ್ಮನೆ ಕುಳಿತನು. ಅರ್ಜುನ ನಕುಲ ಸಹದೇವರು ನಾಲ್ವರು ಕಣ್ಣೆತ್ತಿ ನೋಡಲಿಲ್ಲ. ಕಡಿಯಲ್ಲಿ ಎನ್ನ ಪಂಚ ಪ್ರಾಣದ ನೆಲೆಯು ನೀನೇ ಎಂದು ಬಂದು ಸುಂದರ ಮೊಹದ್ದಿ ಚಂದಿರ.
1: ಶಪ್ಪಾಶಿ ಕಬ್ಬ ಗ್ರೀವಳೆ, ರಾಜಾಗ್ರಗಣ್ಯನ ಅಗ್ರಜನ ಮಹಗ್ರತರ ಸಮಗ್ರದ ಪಡೆಯಂತೆ ನಡೆಯುತ್ತಿರಲು ದುರಾಗ್ರದೆಯ ದೈತ್ಯಾಗ್ರಹಿಣಿಯನ್ನು ಹೇಗೆ ನಿಗ್ರಹಿಸಲಿ? ಅಣ್ಣನ ಅಪ್ಪಣೆ ಎಂಬ ಘೋರ ಸಮುದ್ರದಲ್ಲಿ ಮುಳುಗಡಗಿಕೊಂಡಿರುವೆನು. ಚಿಕ್ಕವಳೆ, ಎನ್ನಿಂದ ಆಗತಕ್ಕ ಕಾರ್ಯದಾವುದು? ಪಂಚ ಪಾಂಡವರಿಗೂ ಸತಿಯಳಲ್ಲದೆ ಎನಗೊಬ್ಬನಿಗೆ ಸತಿಯಳೆ? ಸುಂದರಿ, ಹಿಂದಕ್ಕೆ ಮಂದ ಮದಿಯಾದ ದುಶ್ಯಾಸನನ್ನು ನಿನ್ನ ಸೀರೆ ಸೆಳೆಯುವಾಗ ಆಗಿಂದಾಗ ಕೊಲ್ಲಬೇಕೆಂದರೆ ಧರ್ಮಜನು ಸಮಯವಲ್ಲವೆಂದು ಗರ್ಜಿಸಿದನು. ಈಗಲೂ ನಿನ್ನಿನ ದಿವಸ ನೀನು ಮಾಡುವ ರೋದನವನ್ನು ನೋಡಲು, ರಾಜ್ಯಾಲಯದ ಮುಂದಿನ ಮರವನ್ನು ನೋಡಲು ಧರ್ಮಜನು ಕೈಸನ್ನೆಯಿಂದ ಬೇಡೆಂದು ಹೇಳಿದನು. ನನ್ನಲ್ಲಿ ಅಪರಾಧವೇನು? ಇಲ್ಲದಿದ್ದರೆ ಅಣ್ಣನ ಅಪ್ಪಣೆ ಮೀರಿ ಕೆಲಸ ಮಾಡಿದರೆ ಹೆಣ್ಣಿನ ನಿಮಿತ್ತಗಾಗಿ ಅಣ್ಣನ ಅಪ್ಪಣೆ ಮೀರಿದ ನಮ್ಮ ಅಪಕೀರ್ತಿ ಬರುವುದು. ಅವರಿಗಿಲ್ಲದ ಶೌರ್ಯ ನನಗೇ ತಿಕ್ಕೆ ಬೇಕು. ಬೇಕಾದತ್ತ ಹೋಗು.
0: ಅಯ್ಯೋ ಶೋಶ್ವ,
1: ಹೇ ಹುಚ್ಚ ಸ್ತ್ರೀಯಳೆ, ಅಚ್ಚರವಿಲ್ಲದೆ ಎನ್ನನ್ನು ಗೋಳಾಡಿಸಬೇಡ. ಸ್ತ್ರೀಯಳೆ, ಎದಿಗೆ ತಿಕ್ಕೆ ಇಷ್ಟು ನಿಷ್ಠೂರವು? ಅರ್ಜುನ ನಕುಲ ಸಹದೇವ ಧರ್ಮರಾಜ ನಾರ್ನರೆಲ್ಲರೂ ನನಗೆ ತಿಕ್ಕೆ ಕಾಡುತ್ತಿ.

0: ಹೇ ಭಯಂಕರ ಭೀಮ, ಒಂದು ಹೆಂಗಸಿಗೆ ಒಬ್ಬ ಗಂಡನಿರಬೇಕು. ಒಬ್ಬ ಗಂಡನಿದ್ದರೆ ಇಷ್ಟತ್ತಿಗೆ ವೈರಿಯನ್ನು ಕಡಿದು ಕಡಿದು ತುಂಡ ಮಾಡುತ್ತಿದ್ದನು. ನೀವು ಹುದುವಿನ ಗಂಡರಾಗಿ ಹೆಂಡತಿಯನ್ನು ಪರವಶ ಮಾಡಿದಿರಿ, ಹೊಟ್ಟಿಯ ಕೂಳಿಗಾಗಿ ನೀವೊಬ್ಬರು ಮನುಷ್ಯರಿದಿರಿ. ಗಂಡರಲ್ಲ ನೀವು ಜಗದ ಬಂಡರ ಸರಿ, ಈ ಮಂಡಲದೋಳು ನಿಮ್ಮಂತ ಶಂಡರೆ ನಾನೆಲ್ಲಿಯೂ ಕಾಣಲಿಲ್ಲ.
1: ಭದ್ರಸ್ಥಳ ರೌದ್ರತರ ವಾಕ್ಯಗಳು ಉದ್ರೇಕದಿಂದ ಆಡಿದ್ರು. ಆ ಕ್ಷುದ್ರ ದೈತ್ಯನನ್ನು ಛಿದ್ರಿಸದ ಬಿಟ್ರೆ ರೌದ್ರಾವತಾರ ಭಯಂಕರ ಭೀಮನೆಂಬ ನಾಮಘಾತಕ್ಕೆ ಬಾಳದ ಸೊಡಸೊಡು. ಬೋಹದ ಮಡದಿ ಹೆದರಬೇಡ, ಅಣ್ಣನ ಅಪ್ಪಣೆಯಂ ದಾಟಿದೆ. ಆದದ್ದಾಗಲಿ ಬಂದದ್ದು ಬರಲಿ, ಮತ್ತು 12 ವರ್ಷ ವನವಾಸವಾಗಲಿ. ಆ ಕುಲ್ಲ ರಕ್ಕಸನಂ ಕೊಲ್ಲಿ ಹುಲ್ಲಿನಂತೆ ಹಾರಿಸಿ ಬಿಡುವೆ. ಆ ಕುಲ್ಲ ದೈತ್ಯನಿಗೆ ಗರಣಿ ಮನೆಯತ್ತಬಾರಂದು ಹೇಳು. ಸಲ್ಲಲಿತ ನಿನ್ನ ವೇಷಯಂ ಧರಿಸಿ ನಾನು ಅಲ್ಲಿಗೆ ಹೋಗುವೆ. ಅಲ್ಲಿಂದ ಪದ್ಮನಾಭನ ದಯವಿದ್ದಂತಾಗಲಿ, ಮತ್ತೇನು ಸೂಚನೆ ಬರಲಿ.
0: ಹೇ ಅಂತಕಾಂತ ಕವತಾರ, ಶ್ರೀಮಂತ ಭೀಮಕಾಂತನೇ, ಎನ್ನಂತರಂಗ ಸಂತೋಷದೋಳು ಶಾಂತಳಾದೆನು. ನಿನ್ನ ಉಪಕಾರವು ಜನ್ಮಾಂತರವರಿಗೆ ಮರೆಯದಂತಾಯಿತು. ಈಗ ತಾವಾಡಿದ ಮಾತು ಸತ್ಯ ಹೋಗಿ ಬರಲಿಯಾ?
1: ಒಡವಿಯಲ್ಲಿ ಅಡಿ ಇಡದ ನಡಿ, ಅಡಿಯಲ್ಲಿ ಅಡಿಯಿಟ್ಟು ನಡೆಯುವ ತರಳಡಿ ಸೋರ್ಮಡಿ. ಕಡು ಮೋಹದ ಮಡದಿಯೇ ಷಡಗರದೆಯನ್ನ ತೊಡೆಯ ಮೇಲೆ ಕೂಡುವ. ಕಮಲಮುಖಿ, ಒಡಲಗಿಚ್ಚು ಹೆಚ್ಚಿಗೆ ಹೇಳತಕ್ಕದ್ದೇನಿದೆ? ಅಡಿಗೆಯ ಮನೆಯಲ್ಲಿ ತುಡುಗಬಡದ ಆಶಿಯರು ನಿನಗಾಡುವ ನುಡಿ ಕೇಳಿ ಎನ್ನ ಒಡಲುಗಾಡುಗಿಚ್ಚು ತಗ್ಗನೆ ಹೇಳುವುದು. ಮಾಡಲೇನು, ಕಾಡುವ ವಿಧಿಗೆ ಬೈದಾಡಿದರೆ ಬರುವುದೇನು? ಸಲ್ಲಲಿತ ಪುಲ್ಲಲೋಚನೆಯ ನಿನ್ನ ಗಲ್ಲ ಕನ್ನಡಿಯ ಮುಖಾವಲೋಕನವ ಬಾಡಿ ಸೊರಗಿದ ಶರೀರದ ದುರಾವಸ್ಥೆಯನ್ನು ನೋಡಿ ದೂರದಿಂದಲೇ ಮೊಮ್ಮರನ್ನೆ ಮರುಗುವೆ. ಮರಿಕೋಗಿಲೇ, ವಿರಾಟನ ಮನೆಯಲ್ಲಿ ನಡೆಯುವುದು ಇನ್ನೆರಡು ತಿಂಗಳು ಸರಿ. ಮತ್ತೆ ಭಗಾಮಿನಿ, ಮಾತುವಂ ಕೊಟ್ಟು ತಪ್ಪಿ ನಡೆಯುವುದು ಎನ್ನಿಂದಾಗದು. ಭೂಮಿ ಮೇಲಕ್ಕೆ ಆಕಾಶ ಕೆಳಕ್ಕೆ ಆದರೂ ಆದಿತ್ತು. ಸುಂದರಿ, ಕೊಟ್ಟ ವಚನ ಎಂದಿಗೂ ತಪ್ಪುವುದಿಲ್ಲ. ಈಗಿಂದೀಗ ಹೋಗು, ಕೈ ಎತ್ತಿ ಹೇಳುವೆ. ದುಷ್ಟಾಲೋಚನೆ ಭ್ರಷ್ಟ ಕೀಚ ಕಾಷ್ಟನ ಸುಟ್ಟು ತಟ್ಟನ ತಲೆ ಒಡೆದು ರಕ್ಕಸನ ಎದೆಗುಂಡಿಗೆ ಬರೆದು ಹಸಿರಕ್ತ ಮುದ್ರಿತ ತಿಲಕ ನಿನ್ನ ಹಣೆಯಲ್ಲಿಟ್ಟರೆ ತಾತ್ರಿಯೊಳು ಕ್ಷತ್ರಿಯರ ಛತ್ರಪತಿ ಭಯಂಕರ ಭೀಮನೆಂದು ಕರಿ. ಶಾಪಾಶ್ರಮಣಿ, ದಿಗ್ಗನೆ ಹೋಗು, ಸತ್ಯವಾಗಿ ಆ ಕೂಳನಿಗೆ ವಚನವನ್ನು ಕೊಡು.
0: ಆ ಕಾಂತ

0: ಹೇ ಅನ್ನ ಸೌಭಾಗ್ಯನಿದೆಯೇ, ಬಂದು ಬಹಳ ಹೊತ್ತಾಯ್ತೇನು? ಏಳು ಕಮಲಮುಖಿ, ಇಮಲತರ ಸಮಯೋಚಿತ ಸುಮೂರ್ತ ತತ್ಕಾಲದ ಅಪ್ಪಣೆಗೆ ಒಪ್ಪಿ ಸರಿಯಾಗಿ ಬಂದನಲ್ಲದೆ ತಪ್ಪಾವುದಿಲ್ಲ. ಎನ್ನಲ್ಲಿ ಅಪರಾಧವಿದ್ದರೂ ಕ್ಷಮಿಸು. ಪ್ರದ್ಯುಮ್ನ ಶಾಸ್ತ್ರಾಸ್ತ್ರ ಶಾಸ್ತ್ರ ಕಲೆಗಳ ಸಲ್ಲಲಿತ ವಚನ ರೂಪವಾಗಿ ಹೇಳು. ಗರಡಿ ರಮ್ಯದ ಜಂಪಿಗೆ ಕಣ್ಣುಗಳು ಜಂಪಿಟ್ಟು ನಿದ್ರಿಸಿವೆ ಏನು? ಏಳು ಪ್ರಿಯೇ, ಎತ್ತರಾಗು, ಮನಸ್ಸು ಮಾಡುವ ಸಮಯವಲ್ಲ. ಮಲ್ಲಿಗೆ ಅಲರ್ಗಳಿ ಮುಡಿದು ತಳರ್ಗೈ ಕೊರಳಿಗಿಟ್ಟು ಸುಖಾಲಿಂಗನ ಕೊಡಲಲ್ಲ ತಾಂಗಳೇ ಕಮಲಗಂಗಳೇ.
1: ಹೇ ಬಡಕೀಚಕ, ಎನ್ನೊಡಲು ತೊಡಕಿ ನಿನ್ನಂತ ಜಡಮತಿಗಳ ಹುಡುಕಾಡಿದರೂ ಸಿಗಲಿಲ್ಲ. ಕಾಡಿಯಲ್ಲಿ ನೀನೊಬ್ಬ ಹೆಬ್ಬಡಿಕ ಹುಡುಗಾಟಕ್ಕೆ ಚದುರ ಬಂದು ಸಿಕ್ಕಿ ಎನ್ನ ತಕ್ಕಿಯೊಳು ಸಿಕ್ಕರೆ ನಿನ್ನ ರತಿ ಸುಖವೂ ತಿಳಿದೀತು. ನಿನ್ನ 300 ಮಂದಿ ಮಡದಿಯರ ಮುಖ ನೋಡದಂತೆ ಮಾಡುವೆನು. ರಕ್ಕಸ,
0: ಅಯ್ಯೋ ಶಿವ ಶಿವ, ಇವಳು ಹೆಣ್ಣಲ್ಲ ಹೆಣ್ಣಲ್ಲ, ಮೃತ್ಯು ದೇವತೆ ಅಂತ ಮಹಾ ಧ್ವನಿಗೊಟ್ಟು ಅಬ್ಬರದಿ ಬಬ್ಬಿಡವಳಲ್ಲ ಇವಳು ಸೇಳೆಯಂದ್ರಿಯಲ್ಲ, ವ್ಯರ್ಥ ಮಾತಲ್ಲ. ಬಂದ ಪ್ರಾರಬ್ಧಕ್ಕೆ ಅಂಜಿದರೆ ಆಗತಕ್ಕದ್ದೇನದೆ? ಹೇ ನಿರ್ಭೀತಿ ಕೋತಿಯೇ, ಮಹಾರ್ಪಡದಿ ಘರ್ಜಿಸುವ ದುರ್ಜನಿ ನಾರು, ಕೋತಿಗಂದು ಹುಲಿಯು ನಾನಲ್ಲ, ಹುಡುಗ ಮೂಳ ತುಡುಗ ನೀನಿದ್ದು ಒಡೆಯದ ಗೆರಡಿ ಮಂದಿರ ಸೇರಿದ ಕೂಡಲೇ ಸದ್ದಕ್ಕೆ ಏಳು. ಆವ ದಿಕ್ಕಿನೋಳು ಸೊಕ್ಕಿದ ಒಕ್ಕಲ ನೀನಾರು, ಥಟ್ಟನೇಳು ನಾಮ ಬೇಳು.
1: ಅರಲಲ್ಲ ಬಂಡ ಹಿಂಡ ದೈತ್ಯರ ತಂಡ ಮಂಡಿತ ಸಾಗರಕ್ಕೆ ಒಡಭಾಗ್ನಿ ನಿನ್ನೆಯ ಕಂಡ ಪಾಂಡವ ಪಂಡ ಪುತ್ರ ಭಯಂಕರ ಭೀಮ ಖಂಡ ಸಮರದು ತಿಳಿ.
0: ನನ್ನ
1: ಚಲ್ಲಿಗೆ ತಲ್ಲಣಿಸಿ ನಿಲ್ಲದೆ ಪಾತಾಳ ಸೇರಿಕೊಂಡ ಕಳತೆಯೇ ಜೀವದಿಂದ ನೀನೆತ್ತು ಬಾಳುವಿ. ಕ್ಷುದ್ರ, ದ್ರೌಪದಿಗೆ ಉಪದ್ರ ಮಾಡಿದರೆ ನಿನ್ನನ್ನು ಛಿದ್ರಿಸುವರಿಲ್ಲವೇ?

0: ಸೇ ಹುಚ್ಚಮೂಳ ಗೊತ್ತಿಲ್ಲದ ಕತ್ತಿ ಅಂತ ಯಾತಕ್ಕೆ ಒಂದಿರುತ್ತಿ? ತುತ್ತನ್ನವು ಸಿಗದೆ ವಿರಾಜನಲ್ಲಿ ತೊತ್ತಾದ ಕಳತಿಯೇ ನಿನ್ನ ಪೌರುಷ ಎಷ್ಟಂತ ಹೇಳುತ್ತಿ? ಕೌರವರು ನಿನ್ನ ಹೆಡಮುರಿಗೆನೆ ಬಿಗಿದು ನದಿಯ ದಡದಲ್ಲಿ ಇಳಿಬಿಟ್ಟು ಬಂದರೆ ಮಡೆದು ಪಾತಾಳ ಸೇರಿ ಉರಗೊಡೆಯ ನಡೆಬಿಡಿದು ತಿರುಗೋಡಿ ಬಂದರೆ ಎಣೆ ಹೇಳಿ ಭೀಮ ನೀನಾವ ದೊಡ್ಡ ನಿಸ್ಸೀಮ
1: ಕೊಟ್ಟಿ ಕುಲಗೇಡಿ ಪುಣ್ಯದ ಗಟ್ಟಿರಸು ರಾಜ್ಯದ ಪಟ್ಟದರಸ ಒಲಿದು ಬಲಕೊಟ್ಟ ಕಾಲಕ್ಕೆ ಸಿಟ್ಟವನ್ನೇ ಬಿಟ್ಟು ನೆಟ್ಟಿನ ಕೀರ್ತಿ ಪಡೆದರ ದೈತ್ಯ ಕುಲಕ್ಕೆ ಬಟ್ಟೆ ಬರುವನೆ ಪಿಶಾಚಿ ಸುಡು ಸುಡು ನಿನ್ನ ಜಾತಿ ಬ್ರಹ್ಮ ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡುವ ಮದಾಂದ ಸಿಂಧೂರ ಜಲುಂದರಾದಿಗಳು ಮುಕುಂದ ನಿಮ್ಮಡಿಯದಿಲ್ಲವೆ ಅಂದ ಹೀನ ಸುಂದರ ದೃಪದನಂದಿನಿ ಮೇಲೆ ಕಣ್ಣಿಟ್ಟಿಯ ಭ್ರಷ್ಟ ನಿನ್ನ ಕಣ್ಣು ಲೋಟುಗಳನ್ನು ಬಾಂಬಟ್ಟಿಗೆ ಒಗೆಯಿವೆ ಬಿಡಿಸಿಕೊಂಬುವ ಧಟ್ಟರಾರು ಸೃಷ್ಟಿಯೋಳು ನಿನ್ನ ದೇಹಕ್ಕೆ ದುರ್ಮರಣವಾಯಿತೆಂದು ತಿಳಿ

0: ಪಿಶಾಚಿ, ಸುಡು ಸುಡು ನಿನ್ನ ಜಾತಿ. ಬ್ರಹ್ಮ ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡುವ ಮದಾಂಧ ಸಿಂಧೂರ ಜಲುಂಧರಾದಿಗಳು ಮುಕುಂದ ನಿಮ್ಮಡಿಯದಿಲ್ಲವೇ? ಅಂಧಹೀನ ಸುಂದರ ದೃಪದನಂದಿನಿಯ ಮೇಲೆ ಕಣ್ಣಿಟ್ಟಿಯ. ಭ್ರಷ್ಟ ನಿನ್ನ ಕಣ್ಣು ಲಾಟ್ಟುಗಳನ್ನು ಬಾಂಬಾಟ್ಟಿಗೆ ಒಗೆಯಿವೆ. ಬಿಡಿಸಿಕೊಂಬುವ ಧಟ್ಟರಾರು ಸೃಷ್ಟಿಯೋಳು ನಿನ್ನ ದೇಹಕ್ಕೆ ದುರ್ಮರಣವಾಯಿತೆಂದು ತಿಳಿ. ಒಟ್ಟಿಗೆ ರಾತ್ರಿ ಸಾಲದಂತಾಯಿತು. ಯಾವುದಾದ್ರೊಂದು ಜಿದ್ದು ಗೊತ್ತು ಮಾಡು, ಆಮೇಲೆ ಮಹತ್ವವನ್ನು ನೋಡು.
1: ಭಲ ಭಲ ಸಂಡಮೂಳ ಪಂಡು ಸುತರಂದು ಅಂಡರದು ಯಾತಕ್ಕೆ ಹೇಳುತ್ತಿ? ಕುಂತಿ ಎಂಬ ಭಂಡರಂಡಿಯು ಗಂಡರಿಲ್ಲದೆ ಉದ್ದಂಡ ವಾಯುಮಿಂಡ ನಮ ಕೂಡಿ ನಿನ್ನಲ್ಲಿ ಹತ್ತಳು. ಛೀ, ನಿನ್ನಂತ ಕುಲಿಗೇಡಿ ಛಲನನ್ನು ನಾನೆಲ್ಲಿಯೂ ಕಾಣಲಿಲ್ಲ. ರಣ ಹೇಳಿ ಬಡದಾಡಲಿಕ್ಕೆ ಬೇಸತ್ತರೆ ಬಾಟ್ ಬಡದ ಕೆಳ ಹಿಡಿದು ಸಿರದಲ್ಲಿ ಮೂರೇಟು ಗುತ್ತಿವನು. ಕಡೆಯಲ್ಲಿ ನೀನು ಉಳಿದರೆ ಎನ್ನರೂ ಗೊತ್ತು. ಮೊದಲು ಕೂಡೋರ ದಾರು ಗೊತ್ತು ಮಾಡುವು ಮಹಾದ್ಭದವ ತೋರು.
0: ಛೀ ಕರ್ಬುರನೆ, ತೋರ್ಬಲದಿ ಮಹರ್ಬಡಿಸಬೇಡ. ಸ್ವಾರ್ಬಾನು ಒಡಭಾಗ್ನಿ ಬೆಚ್ಚನೆ ಬೆವರಿ ಏರಿ ಒಡಲಿಗೆಚ್ಚು ಹೆಚ್ಚಾಗಿರುವುದು. ಮೊದಲು ನಾನು ಗುದ್ದಿದರೆ ಸದ್ದಿಲ್ಲದೆ ಮಾರ್ತಾಂಡ ಪುರಸೇರಿವಿ. ಕಾರಣ ಮೊದಲು ನಾನು ಕೂಡುತ್ತೇನೆ, ಒಳ್ಳೆ ಶಕ್ತಿಯಿಂದ ಗುದ್ದುವಂತವನಾಗು.
1: ಒಳ್ಳೆ ಕೂಡುವಂತವನಾಗು. ಗುದ್ದುತ್ತೇನೆ,
0: ಕೂಡುತ್ತೇನೆ, ಗುದ್ದುವಂತವನಾಗು.
1: ಅಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲ ಅದಕ್ಕೆ ಈಡಾಡೋ ಮುಷ್ಟಿಯೇ ಗಟ್ಟಾಗಿ ಕೊಡಿ. ಹಬ್ಬ ದುಸ್ತರ ಸಮಸ್ತ ಸಾಮರ್ಥ್ಯ ತೋರುವ ಬಲಹಸ್ತವೇ ಕೀಲು ತಪ್ಪಿ ಮುರುದಿಯ.
0: ಛೀ ರಕ್ಕಸ, ಮೂರರಲ್ಲಿ ಒಂದಾಯಿತು, ಇನ್ನೆರಡೇಟುಗಳನ್ನು ಗುದ್ದುವಂತವನಾಗು.
1: ಒಳ್ಳೇದು ಗುದ್ದುತ್ತೇನೆ ಕೂಡುವಂತವನಾಗು.
0: ಒಳ್ಳೇದು ಕೂಡುತ್ತೇನೆ ಗುದ್ದುವಂತವನಾಗು.
1: ಹೇ ವಾಮಕರವೇ, ಸೋಮ ನಮ್ಮ ಹಿಂಡಿ ಭೂಮಂಡಲಕ್ಕೆ ಒಗೆಯುವ ಸತ್ವ ನಿನ್ನಲ್ಲಿ ಇದ್ದು ಈ ಬಿಲ್ಲ ನಮ್ಮ ಕೊಲ್ಲುವುದಾಗ ಹಾದವಿ. ಅಲಲಲಲಲಲಪ್ಪ
0: ಕ್ಷುದ್ರ ದೈತ್ಯ, ಮೂರರಲ್ಲಿ ಎರಡಾದವು, ಇನ್ನೊಂದೇಟು ಎರಡು ಮುಷ್ಟಿಗಳಿಂದ ಗುದ್ದುವಂತವನಾಗು.
1: ಅಯ್ಯೋ ಶಿವ ಶಿವ, ಗಿರಿಯಲ್ಲಿ ವಜ್ರ ಜಡಿದಂತೆ ಜಡಿದರು ಈ ತುಡಗದಾಂಡಿಗನು ಸಾಹಿಬಲ್ಲನು. ಒಳ್ಳೆಯದು, ದುರ್ಧರವಾಗಿ ತೋರುತ್ತದೆ, ಧೈರ್ಯ ಬಿಡಬಾರದು. ಮುಂಡೇ ಮಗನೇ, ಮುಂದಾಯಿ ಕೂಡ ಎರಡು ಮುಷ್ಟಿಯಿಂದ ಗುದ್ದುತ್ತೇನೆ.
0: ಕೂಡುತ್ತೇನೆ ಗುದ್ದುವಂಥವನಾಗು.
1: ಅಲಲಲಲಪ್ಪ
0: ವಾ ವಾ ಕೀಚಕ, ಹುತ್ತಿನಲ್ಲಿ ಗೊತ್ತಾದ ಅತ್ಯಧಿಕ ಸರ್ಪಕ್ಕೆ ಗರುಡ ಪ್ರಾಪ್ತಿಸಿದಂತಾಯಿತು. ಮುಂಡೇ ಮಗನೇ, ಮುಂದಾಗಿ ಕೂಡು.
1: ಒಳ್ಳೆ ಕೂಡುತ್ತೇನೆ ಗುದ್ದುವಂತವನಾಗು.
0: ಜಟ್ಟಿ ಕೂಡ ಜಿಗಜಟ್ಟಿ ದಿಟ್ಟನ ಸಮನೆಂದು ತಿಳಿಯಲಿಲ್ಲ. ದುರ್ಬಲ, ನಿನ್ನನ್ನು ಕೊಲ್ಲುವ ಕಾರ್ಭಾರವಿಟ್ಟಿರುದು, ಮೇಲುಗಟ್ಟಿ ಬರುವರಾರೂ ಇಲ್ಲ. ಇನ್ನಾದರೂ ಎನ್ನು ಕಾಲ್ಪಿಡಿದು
1: ಏನಂದಿ,
0: ಇನ್ನಾದರೂ ಎನ್ನು ಕಾಲ್ಪಿಡಿದು ಶರಗೊಡ್ಡಿ ಬೇಡಿಕೋ ಜೀವದಾನ ಬಿಟ್ಟು ಬಿಡುವರು.
1: ಶ್ರೀ ಹುತ್ತಮೂಳ ಹಿತಾಂತಕರ ನುಡಿಗಳನ್ನು ಯಾತಕ್ಕೆ ಹೇಳುತ್ತಿ? ಚತುರ್ದಶ ಭುವನದೋಳು ವೈರ್ಯ ವಾರ್ದರ್ಶನ ನಡೆಸಿ ಒಡಭಾಗಿನಿಯೋ ಎನ್ನ ಆಯುಷ್ಯದ ಅಭಿವೃದ್ಧಿಗಾಗಿ ನಿನ್ನೆ ಕಾಲ್ಪಿಡಿಯೇ ರಣ ಹೇಳಿ. ನಿನ್ನಿಂದ ಹೊಡೆಯದಾಗದಿದ್ದರೆ ಸದನಕ್ಕೆ ಓಡಿ ಹೋಗು, ಬಿಟ್ಟು ಬಿಡುವೆ.
0: ಒಳ್ಳೆಯದು, ನಿನ್ನ ಪ್ರಾರಬ್ಧಕ್ಕೆ ಮಾಡುವುದೇನು? ನೀಚ ಸುಮ್ಮನೆ ಕೂಡು ಗುದ್ದುತ್ತೇನೆ.
1: ಒಳ್ಳೆ ಕೂಡುತ್ತೇನೆ ಗುದ್ದುವಂತವನಾಗು.
0: ಎನ್ನ ಚಟಾಸ್ ಪಡಿತ ಹೃದ್ಗಟ್ಟಿತ ಕಟನೆ ಜಡಿ ಜಡಿದು ಹೋಗಿ ಸುತ್ತಿ ಹೊತ್ತುರಿದು ದುಳ್ಳಿರಿದು ಬಗಳಕ್ಕೆ ಪಾರಬೇಕು.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದೊಡ್ಡಾಟವನ್ನು ಕೇಳಿದಿರಿ. ಇನ್ನು ಮುಂದೆ ಜನಪದ ಗೀತೆಗಳು.

0: ಇದುವರೆಗೆ ಮರೆಪ್ಪ ದಾಸರ್ ಮತ್ತು ತಂಡದವರಿಂದ ಏಕತಾರಿ ಪದಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯಿತು.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚೆನ್ನೈನಲ್ಲಿ 13,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ. ದೇಶಾದ್ಯಂತ ನವರಾತ್ರಿ ಮತ್ತು ದಸರಾ ಉತ್ಸವ ಆರಂಭ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ. ಆಫ್ರಿಕಾದ ಜಿಬೂಟಿ ಕರಾವಳಿಯಲ್ಲಿ ದೋಣಿ ದುರಂತ. 109 ವಲಸಿಗರ ಸಾವು, 16 ಮಂದಿ ನಾಪತ್ತೆ. ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ ಟಾಸ್

ಹೊರಟಿದ್ದ ಪ್ರವಾಸಿ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೆನ್ನೈನಲ್ಲಿ ಇಂದು 13,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ಹಲವಾರು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಸ್ತೆ ಮತ್ತು ರೈಲು ಸಾರಿಗೆ, ಬಂದರು ಮೂಲಸೌಕರ್ಯ, ಪೆಟ್ರೋಲಿಯಂ ಹಾಗೂ ವೈಜ್ಞಾನಿಕ ಸಂಶೋಧನಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಯೋಜನೆಗಳು ಇದರಲ್ಲಿ ಸೇರಿದೆ. ಸುಮಾರು 3,700 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳು, ಚೆನ್ನೈ ಕಾಮರಾಜರ್ ಮತ್ತು ವಿಒ ಚಿದಂಬರನಾರ್ ಬಂದರುಗಳ ಅಭಿವೃದ್ಧಿ ಹಾಗೂ ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ಕಾಮಗಾರಿಗಳಿಗೂ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಈ ಯೋಜನೆಗಳು ತಮಿಳುನಾಡಿನ ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸಲಿದ್ದು ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಉತ್ತೇಜನ ನೀಡಲಿವೆ. ರಾಜ್ಯದ ಯುವಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಜನರ ದೈನಂದಿನ ಪ್ರಯಾಣವನ್ನು ಸುಲಭಗೊಳಿಸಿ ಆರ್ಥಿಕ ಬೆಳವಣಿಗೆಗೆ ನೆರವಾಗಲಿವೆ. ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರ ಸಹಕಾರದೊಂದಿಗೆ ಈ ಅಭಿವೃದ್ಧಿ ಪಯಣವನ್ನು ಮುಂದುವರಿಸುವುದಾಗಿ ತಿಳಿಸಿದರು. ಸಾರ್ವಜನಿಕ ಸೇವೆಯಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿ 25 ವರ್ಷಗಳನ್ನು ಪೂರ್ಣಗೊಳಿಸಿರುವುದನ್ನು ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ, 2001 ಅಕ್ಟೋಬರ್ನಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ತಮ್ಮ ಪಯಣ ಆರಂಭವಾಯಿತು. ಭಾರತದ ಪ್ರಗತಿಗೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳು ಬಲ ನೀಡುತ್ತಿವೆ ಎಂದರು. ಪ್ರಧಾನಿ ಮೋದಿಯವರು ಐಐಟಿ ಮಡ್ರಾಸ್ನಲ್ಲಿರುವ ಸುಧಾ ಗೋಪಾಲಕೃಷ್ಣನ್ ಮೆದುಳಿನ ಸಂಶೋಧನಾ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಈ ಕೇಂದ್ರದ ಮೂಲಕ 100ಕ್ಕೂ ಹೆಚ್ಚು ಮಾನವ ಮೆದುಳುಗಳ ನಕ್ಷೆ ರೂಪಿಸಿ ಜೀವಕೋಶಗಳ ಮಟ್ಟದಲ್ಲಿ 3 ಆಯಾಮದ 3D ಮಾದರಿಗಳನ್ನು ಸಿದ್ಧಪಡಿಸುವ ಸಂಶೋಧನೆ ನಡೆಯಲಿದೆ. ಭ್ರೂಣಾವಸ್ಥೆಯಿಂದ ವೃದ್ಧಾಪ್ಯದವರೆಗಿನ ಮಾನವ ಜೀವನದ ವಿವಿಧ ಹಂತಗಳನ್ನು ಈ ಸಂಶೋಧನೆ ಒಳಗೊಳ್ಳಲಿದೆ. ಇದಕ್ಕೂ ಮೊದಲು ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚೆನ್ನೈ ಮೆಟ್ರೋ ರೈಲ್ವೆ ಯೋಜನೆಯ 2ನೇ ಹಂತದ ಪೂನಮಲಿ ವಡಪಳನಿ ಮಾರ್ಗವನ್ನು ಪ್ರಧಾನಮಂತ್ರಿ ಉದ್ಘಾಟಿಸಿದರು. ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರೊಂದಿಗೆ ಹೊಸ ಮೆಟ್ರೋ ಸೇವೆಗಳಿಗೆ ಹಸಿರು ನಿಶಾನೆ ತೋರಿದ ಪ್ರಧಾನಿಯವರು ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿದರು. ಜಗತ್ತು ಹೊಸ ಸವಾಲುಗಳಿಗೆ ಪರಿಹಾರೋಪಾಯಗಳನ್ನು ಹುಡುಕುತ್ತಿದ್ದು ಭಾರತದ ಯುವಜನತೆಗೆ ಅಂತಹ ಪರಿಹಾರಗಳನ್ನು ಒದಗಿಸುವ ಪ್ರತಿಭೆ ಹಾಗೂ ಸಾಮರ್ಥ್ಯವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚೆನ್ನೈನ ಜೈಗೋಪಾಲ್ ಗರುಡಿಯಾ ಹಿಂದೂ ವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸುವಲ್ಲಿ ಯುವಜನರು ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಭಾರತ ಯುವಜನರಿಗೆ ಅಪಾರ ಅವಕಾಶಗಳನ್ನು ಒದಗಿಸುತ್ತಿದೆ. ಯುವಜನರು ತಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು. ಹೊಸ ಆಲೋಚನೆಗಳು ಮತ್ತು ಪರಿಹಾರೋಪಾಯಗಳು ಭಾರತದ ಭವಿಷ್ಯವನ್ನು ಮಾತ್ರವಲ್ಲದೆ ಜಗತ್ತಿನ ಭವಿಷ್ಯವನ್ನು ರೂಪಿಸಲಿವೆ. ಸಾಮೂಹಿಕ ಪ್ರಯತ್ನಗಳ ಮೂಲಕ ದೇಶದ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸಬಹುದಾಗಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ, ಈ ವಲಯದ ವಿಸ್ತರಣೆಯು ಯುವಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ. ಭಾರತದ ರಕ್ಷಣಾ ರಫ್ತು 50 ಪಟ್ಟು ಹೆಚ್ಚಾಗಿದ್ದು ಎಂಜಿನಿಯರಿಂಗ್ ರಫ್ತುಗಳು ಹೊಸ ದಾಖಲೆಯನ್ನು ನಿರ್ಮಿಸಿವೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಮೊಬೈಲ್ ಫೋನ್ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿದ್ದು 2014 ಇಲೆಕ್ಟ್ರಾನಿಕ್ ರಫ್ತು 11 ಪಟ್ಟು ಹೆಚ್ಚಾಗಿದೆ ಎಂದರು. ಮೆಟ್ರೋ ರೈಲು ಸೇವೆಗಳ ವಿಸ್ತರಣೆ ಕುರಿತು ಮಾತನಾಡಿದ ಪ್ರಧಾನಿಯವರು, ಮೆಟ್ರೋ ಸಂಪರ್ಕ ಹೊಂದಿರುವ ನಗರಗಳ ಸಂಖ್ಯೆ 2014 5ರಷ್ಟಿತ್ತು. ಪ್ರಸ್ತುತ ಈ ಸಂಖ್ಯೆ 25ಕ್ಕೆ ಏರಿದೆ ಎಂದು ತಿಳಿಸಿದರು. ನವರಾತ್ರಿ ಮತ್ತು ದಸರಾ ಮಹೋತ್ಸವ ದೇಶಾದ್ಯಂತ ಇಂದು ಆರಂಭವಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಕೊಪ್ಪಳ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಚಾಲನೆ ನೀಡಿದರು. ಚಾಮುಂಡಿ ಬೆಟ್ಟದಲ್ಲಿ ನಡೆದ ಸಮಾರಂಭದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸ್ವಾಮೀಜಿಯವರು ಉತ್ಸವವನ್ನು ಉದ್ಘಾಟಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತಿತರ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಡಿಕೇರಿ, ಶೃಂಗೇರಿ ಸೇರಿದಂತೆ ಕರ್ನಾಟಕದ ಅನೇಕ ಕಡೆ ದಸರಾ ಸಂಭ್ರಮ ಮನೆ ಮಾಡಿದೆ. ಶಾಂತಿಯುತವಾಗಿ ಗುಂಪು ಸೇರುವ ಜನರನ್ನು ಕಾನೂನುಬಾಹಿರವಾಗಿ ವಶಕ್ಕೆ ತೆಗೆದುಕೊಳ್ಳಬಾರದು ಮತ್ತು ಸಂಚಾರ ನಿಯಮಗಳಿಗೆ ಒಳಪಟ್ಟು ಜನರು ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಿರುವ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಪರಿಶೀಲಿಸುವಂತೆಯೂ ನ್ಯಾಯಾಲಯ ಸೂಚಿಸಿದೆ. ಅಲ್ಲದೆ ಕಾನೂನು ಮತ್ತು ಸುವ್ಯವಸ್ಥೆಯ ಅಗತ್ಯಗಳಿಗೆ ಒಳಪಟ್ಟು ಮೆಟ್ರೋ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಇಂಟರ್ನೆಟ್ ಸೇವೆಗಳು ಅಡೆತಡೆಯಿಲ್ಲದೆ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳುವಂತೆಯೂ ನ್ಯಾಯಾಲಯ ಕೇಂದ್ರಕ್ಕೆ ನಿರ್ದೇಶನ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಜನಸೇವೆಯೇ ದೇಶ ಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ಧತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 ಕುರಿತು ಒಂದು ವರದಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 November 11, 2022 ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರುಗೋಡೆಗಳು, ನೇತಾಡುವ ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು 100% ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿದೆ. ಟರ್ಮಿನಲ್ನ ಪಕ್ಕದಲ್ಲಿ 1537 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ಪೂರ್ವ ಆಫ್ರಿಕಾದ ಜಿಬೂಟಿ ದೇಶದ ಕರಾವಳಿಯಲ್ಲಿ 305 ಜನರನ್ನು ಹೊತ್ತೊಯ್ಯುತ್ತಿದ್ದ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ 15 ಮಕ್ಕಳು ಸೇರಿದಂತೆ ಒಟ್ಟು 109 ವಲಸಿಗರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಅಂತಾರಾಷ್ಟೀಯ ವಲಸೆ ಸಂಸ್ಥೆ ವರದಿ ಮಾಡಿದೆ. ಗುರುವಾರ ರಾತ್ರಿ ಈ ಅಪಘಾತ ಸಂಭವಿಸಿದಾಗ ದೋಣಿಯು ಜಿಬೂಟಿಯಿಂದ ಯೆಮೆನ್ಗೆ ಪ್ರಯಾಣಿಸುತ್ತಿತ್ತು. ಮೃತಪಟ್ಟವರಲ್ಲಿ 52 ಪುರುಷರು, 42 ಮಹಿಳೆಯರು ಮತ್ತು 15 ಮಕ್ಕಳು ಸೇರಿದ್ದಾರೆ. 80ಕ್ಕೂ ಹೆಚ್ಚು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಕನಿಷ್ಠ 116 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದೇಶದಲ್ಲಿ SIR ನೆಪದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ದೆಹಲಿಯಲ್ಲಿ ನಿನ್ನೆಯ ಪ್ರತಿಭಟನೆ ನ್ಯಾಯಸಮ್ಮತ ಹೋರಾಟವಾಗಿರಲಿಲ್ಲ, ಬದಲಾಗಿ ಅರಾಜಕತೆ ಸೃಷ್ಟಿಸಲು ಮಾಡಿದ ಯತ್ನ ಎಂದು ಪ್ರತಿಕ್ರಿಯಿಸಿದರು. ದೇಶದ ಶ್ರೇಷ್ಠ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾದರಿಯಲ್ಲೇ SIR ನ್ಯಾಯ ಮತ್ತು ಅತ್ಯಂತ ಪಾರದರ್ಶಕ ಪದ್ದತಿಯಲ್ಲಿ ನಡೆಯುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು. ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ ಆರಂಭವಾಗಿದ್ದು ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. 5 ಪಂದ್ಯಗಳ ಸರಣಿಯಲ್ಲಿ ಎರಡೂ ತಂಡಗಳು 1-1 ಸಮಬಲ ಹೊಂದಿವೆ. ನೇಪಾಳದ ಗೋರ್ಖಾ ಜಿಲ್ಲೆಯ ಬುಧಿ ಗಂಡಕಿ ನದಿಯಲ್ಲಿ ಉಂಟಾದ ಹಠಾತ್ ಪ್ರವಾಹದಿಂದಾಗಿ ಅನೇಕ ಮನೆಗಳು ಮತ್ತು ಸೇತುವೆಗಳು ಕೊಚ್ಚಿ ಹೋಗಿದ್ದು ಜಲವಿದ್ಯುತ್ ಯೋಜನೆಗಳಿಗೆ ಹಾನಿಯಾಗಿದೆ. ಪ್ರವಾಹದಲ್ಲಿ ಸಿಲುಕಿದ ಸುಮಾರು 50 ಜನರನ್ನು ರಕ್ಷಿಸಲಾಗಿದೆ. ಇಂದು ಮುಂಜಾನೆ 4 ಗಂಟೆ ಸುಮಾರಿಗೆ ಸಂಭವಿಸಿದ ಈ ಪ್ರವಾಹ ಚಿಮ್ನುಬ್ರಿ ಪುರಸಭೆಯ ವ್ಯಾಪ್ತಿಯಲ್ಲಿರುವ ವಸತಿ ಪ್ರದೇಶಗಳ ಮೇಲೆ ಅಪ್ಪಳಿಸಿದ್ದು ಕನಿಷ್ಠ 10 ಮಂದಿ ನಾಪತ್ತೆಯಾಗಿದ್ದಾರೆ. ಆದರೆ ಪ್ರಾಣಹಾನಿಯ ಬಗ್ಗೆ ಸದ್ಯಕ್ಕೆ ವರದಿಯಾಗಿಲ್ಲ. ರೈಲ್ವೆ ನೇಮಕಾತಿ ಮಂಡಳಿಯು 2026ನೇ ಸಾಲಿನ ಪದವೀಧರರಿಗಾಗಿ ತಾಂತ್ರಿಕೇತರ ವರ್ಗಗಳ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚೆನ್ನೈನಲ್ಲಿ 13,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ. ದೇಶಾದ್ಯಂತ ನವರಾತ್ರಿ ಮತ್ತು ದಸರಾ ಉತ್ಸವ ಆರಂಭ, ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ. ಆಫ್ರಿಕಾದ ಜಿಬೂಟಿ ಕರಾವಳಿಯಲ್ಲಿ ದೋಣಿ ದುರಂತ, 109 ವಲಸಿಗರು ಸಾವು, 16 ಮಂದಿ ನಾಪತ್ತೆ. ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ, ಟಾಸ್ ಗೆದ್ದ ಪ್ರವಾಸಿ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
0: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಗಾಂಧಿವಾದ ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು. ಈ ಕುರಿತು ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ರಜನಿ SM.
4: ಭಾರತದ ಗೆಲುವು ಮಹಿಳೆಯರ ತ್ಯಾಗ.

ಮತ್ತು ಜ್ಞಾನೋದಯದ ಮೇಲೆ ಅವಲಂಬಿತವಾಗಿದೆ ಎಂದು ಗಾಂಧೀಜಿ ನಂಬಿದ್ದರು. ಗಾಂಧಿಯ ಮಾತು ಮತ್ತು ಜೀವನ ಮಹಿಳೆಗೆ ಮಾರ್ಗದರ್ಶನ ನೀಡಿತು. ಪುರುಷ ಮತ್ತು ಮಹಿಳೆಯರನ್ನು ಸಮಾನರು ಎಂದು ನೋಡಿದವರು ಗಾಂಧಿ. ಸಮಾನತೆ ಇದ್ದಲ್ಲಿ ನೆಮ್ಮದಿ ಮತ್ತು ಗೆಲುವು ನಿಶ್ಚಿತ ಎಂದು ಪ್ರತಿಪಾದಿಸಿದರು. ರಾಜಕೀಯ ಸಾಮಾಜಿಕ ವಿಚಾರಗಳಲ್ಲಿ ಕ್ರಾಂತಿ ಎಬ್ಬಿಸಿದ ಗಾಂಧೀಜಿಯವರ ವಿಚಾರಧಾರೆಗಳಿಗಿಂತ ವೈಚಾರಿಕ ವಿಷಯಗಳ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಗಾಧ ಪರಿಣಾಮ ಬೀರಿತು. ಈ ಸ್ವಾತಂತ್ರ್ಯ ಹೋರಾಟದ ಅಪೂರ್ವ ಅನುಭವವನ್ನೊದಗಿಸಿತು. ಈ ಸಂಗ್ರಾಮದ ಕಾವು ಹೆಚ್ಚು ಚುರುಕಾಗಿ ತಟ್ಟಿದುದು ಉತ್ತರ ಕರ್ನಾಟಕದಲ್ಲೇ. ತರಾಸು ಅವರ ಕಾದಂಬರಿ ರಕ್ತತರ್ಪಣದಿಂದ ಆರಂಭವಾಗಿ ಮಿರ್ಜಿ ಅಣ್ಣಾರಾಯ, ಬಸವರಾಜ ಕಟ್ಟಿಮನಿ, ಎಸ್ ಅನಂತನಾರಾಯಣ, ಆನಾಕ್ರ್, ನಿರಂಜನ, ವಿಎಂ ಇನಾಮದಾರ್, ಕೋಚನ್ನಬಸಪ್ಪ, ಅಶ್ವಥ ಮೊದಲಾದವರ ಕಾದಂಬರಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ವರ್ಣನೆ, ಕಷ್ಟ ನಷ್ಟಗಳು ಪರಿಣಾಮಕಾರಿಯಾಗಿ ಚಿತ್ರಿತವಾಗಿವೆ. ಸಣ್ಣ ಕಥೆಗಳಲ್ಲಿಯೂ ಗಾಂಧೀಜಿಯವರ ಆದರ್ಶ ತತ್ವಗಳನ್ನು ಎತ್ತಿಹಿಡಿಯಲಾಗಿದೆ. ನಿರಂಜನರ ಬಾಪೂಜಿ ಬಾಪೂಜಿ, ರಾ ಬಸವರಾಜರ ಕುರಿಗಳು ಸಾಕಿದ ತೋಳ, ಪೂರ್ಣಚಂದ್ರ ತೇಜಸ್ವಿಯವರ ಗಾಂಧೀಜಿ ದೆಸೆಯಿಂದ, ಅಶ್ವಥರ ಪುಣ್ಯಾತ್ಮರು ಮುಂತಾದ ಕಥೆಗಳು ಗಾಂಧಿ ತತ್ವಗಳಿಂದ ಪ್ರಭಾವಗೊಂಡು ಕನ್ನಡಕ್ಕೆ ಬಂದವುಗಳು. ಗಾಂಧಿ ತತ್ವಗಳನ್ನು ನಿರೂಪಿಸುವ ಮತ್ತು ಎತ್ತಿ ಹಿಡಿಯುವ ಕಥೆ, ಕಾದಂಬರಿ, ನಾಟಕ, ಪ್ರಬಂಧಗಳಿರುವಂತೆ ಸ್ವತಂತ್ರ ಪುಸ್ತಕಗಳು ಪ್ರಕಟಗೊಂಡಿವೆ. ಗಾಂಧೀಜಿಯ ವ್ಯಕ್ತಿತ್ವ ಹೇಗೆ ಜಗತ್ತಿನ ಮತ್ತು ಭಾರತದ ವಿಚಾರವಂತರ ಗಮನವನ್ನು ಸೆಳೆಯಿತೋ ಹಾಗೆಯೇ ಭಾರತೀಯ ಭಾಷೆಗಳು ಮತ್ತು ಸಾಹಿತ್ಯಗಳ ಮೇಲೂ ಪ್ರಭಾವ ಬೀರಿವೆ. ಅವರ ಆತ್ಮಕಥೆ ಭಾರತದ ಎಲ್ಲ ಭಾಷೆಗಳಲ್ಲೂ ಅನುವಾದವಾಗಿರುವಂತೆಯೇ ವಿವಿಧ ರಾಷ್ಟ್ರಗಳ ಭಾಷೆಯಲ್ಲಿಯೂ ಅನುವಾದವಾಗಿವೆ. ಗಾಂಧಿ ಸಾಹಿತ್ಯಕ್ಕೆ ಜಗತ್ತಿನ ವಿಚಾರ ಸಾಹಿತ್ಯದ ಕ್ಷೇತ್ರದಲ್ಲಿ ಚಿರಂತನ ಸ್ಥಾನವಿದೆ. ಕನ್ನಡದ ಮುಂಚೂಣಿ ಕಥೆಗಾರ್ತಿ ಕೊಡಗಿನ ಗೌರಮ್ಮ ಅವರ ಮೇಲೆ ಗಾಂಧಿ ವಿಚಾರಗಳ ಪ್ರಭಾವ ಅತ್ಯಂತ ದೊಡ್ಡದಾಗಿತ್ತು. ಅವರ ಕಥೆಗಳಲ್ಲಿ ಸರಳತೆ, ಖಾದಿ ಸಂಸ್ಕೃತಿ, ಸತ್ಯಾಗ್ರಹ ಮತ್ತು ದೇಶಪ್ರೇಮದ ನೆಲೆಗಟ್ಟುಗಳು ಎದ್ದು ಕಾಣುತ್ತವೆ. ಇವರ ಕಂಬನಿ ಮತ್ತು ಇತರ ಕಥಾ ಸಂಕಲನಗಳಲ್ಲಿ ಗಾಂಧಿ ತತ್ವದ ಆದರ್ಶಗಳು ಹಾಸುಹೊಕ್ಕಾಗಿವೆ. ಗಾಂಧೀಜಿಯವರು ಬಲವಾಗಿ ವಿರೋಧಿಸುತ್ತಿದ್ದ ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ, ಅಸ್ಪೃಶ್ಯತೆ ಮತ್ತು ವಿಧವೆಯರ ಕಷ್ಟಗಳಂತಹ ಸಾಮಾಜಿಕ ಪಿಡುಗುಗಳು ಮಹಿಳಾ ಸಾಹಿತ್ಯದ ಪ್ರಮುಖ ವಸ್ತುಗಳಾದವು. ಮಹಾತ್ಮ ಗಾಂಧಿ 1934 ಕೊಡಗಿಗೆ ಬಂದಾಗ ಕೊಡಗಿನ ಗೌರಮ್ಮ ನಡೆಸಿದ ಉಪವಾಸ ಅತ್ಯಂತ ಪ್ರಮುಖ ಘಟನೆ. ಆಗ ಗೌರಮ್ಮ ಇನ್ನೂ 21 ಯುವತಿ. ಸುಂಟಿಕೊಪ್ಪ ಬಳಿಯ ಗುಂಡುಕುಟ್ಟಿಯ ಎಸ್ಟೇಟ್ನಲ್ಲಿ ಅವರ ಪತಿ ಬಿಟಿ ಗೋಪಾಲಕೃಷ್ಣ ವೃತ್ತಿಯಲ್ಲಿದ್ದರು. ಆ ಎಸ್ಟೇಟ್ ಮಾಲೀಕರು ಮಂಜುನಾಥಯ್ಯ. ಅವರ ಮನೆಗೆ ಗಾಂಧೀಜಿ ಬಂದು ಉಳಿದಿದ್ದರು. ಭೂಕಂಪ ನಿಧಿ ಸಂಗ್ರಹಕ್ಕೆ ಬಂದಿದ್ದ ಬಾಪೂಜಿ ಶ್ರೀಮಂತರ ಮನೆಯಲ್ಲಿ ಉಳಿದುಕೊಂಡಿದ್ದು ಗೌರಮ್ಮನಲ್ಲಿ ತಳಮಳ ಉಂಟುಮಾಡಿತು. ಗಾಂಧೀಜಿ ತಮ್ಮ ಮನೆಗೂ ಬರಬೇಕು ಎಂದು ಅವರು ಬಯಸಿದರು. ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡು ತಂದೆಯ ನೆರಳಲ್ಲಿ ಬೆಳೆದಿದ್ದ ಗೌರಮ್ಮನವರು ಗಾಂಧೀಜಿಯ ಪರಮ ಭಕ್ತರಾಗಿದ್ದು ಗಾಂಧಿ ಸಮೀಪದ ಊರಿಗೆ ಬರುವುದು ತಿಳಿದು ಅವರನ್ನು ಆಹ್ವಾನಿಸಿ ಅವರು ಬರುವುದು ಅನುಮಾನವಿದ್ದಾಗ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಈ ಉಪವಾಸ ಸತ್ಯಾಗ್ರಹಕ್ಕೂ ಗಾಂಧಿ ಪ್ರೇರಣೆಯಾದದ್ದು ವಿಶೇಷ. ಈ ವಿಷಯ ತಿಳಿದ ಗಾಂಧಿ ನೊಂದುಕೊಂಡು ಗೌರಮ್ಮನ ಮನೆಗೆ ಬಂದರು. ತಮ್ಮ ಕೈಯಾರೆ ಕಿತ್ತಳೆ ಹಣ್ಣು ತಿನ್ನಿಸಿ ಗೌರಮ್ಮನ ಉಪವಾಸ ಅಂತ್ಯಗೊಳಿಸಿದರು. ತಮ್ಮ ಮನೆಗೆ ಬಂದ ಗಾಂಧಿಗೆ ಆಭರಣಗಳನ್ನು ದಾನ ಮಾಡಿದರು. ಈ ದಾನಕ್ಕೆ ಗೌರಮ್ಮನವರ ಗಂಡನಾದ ಗೋಪಾಲಕೃಷ್ಣಯ್ಯನವರು ಒಪ್ಪಿಗೆ ನೀಡಿದ ಬಳಿಕವೇ ಗಾಂಧೀಜಿ ಅದನ್ನು ಸ್ವೀಕರಿಸಿದರು. ಗಾಂಧಿಯವರ ಕನಸಾದ ಬಾಲ್ಯ ವಿವಾಹ ವಿರೋಧಿ ನೀತಿ, ವಿಧವಾ ವಿವಾಹ, ಮದುವೆ ನಂತರದ ಓದು, ವೈಧವ್ಯದ ನಂತರದ ಓದು, ಸಹೋದರತೆ ಮೊದಲಾದವುಗಳಿಂದ ಪ್ರೇರಣೆಗೊಂಡಿದ್ದ ಗೌರಮ್ಮನವರು ತಮ್ಮ ಕಂಬನಿ ಮತ್ತು ಚಿಗುರು ಕಥಾಸಂಕಲನದಲ್ಲಿ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸುವ, ಬಾಲ್ಯ ವಿವಾಹವನ್ನು ವಿರೋಧಿಸುವ ಕುರಿತು ಜಾಗೃತಿ ಮೂಡಿಸುವ ಮತ್ತು ಮಹಿಳಾ ಸಮಾನತೆಯನ್ನು ಗೌರವಿಸುವಂತಹ ಕಥೆಗಳನ್ನು ಬರಹಕ್ಕೆ ಇಳಿಸಿದ್ದಾರೆ. ಗಾಂಧಿ ಅವರ ಕನಸಾದ ಸ್ವಚ್ಛ ಭಾರತ ಪರಿಕಲ್ಪನೆ ಗೌರಮ್ಮನವರ ವಾಣಿಯ ಸಮಸ್ಯೆ ಕಥೆಯಲ್ಲಿ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ನಾಳೆ ಮಾಡು ಎನ್ನುವುದನ್ನು ಇಂದೇ ಮಾಡು ಎನ್ನುವ ಗಾಂಧೀಜಿಯ ಪರಿಕಲ್ಪನೆಯು ಕಥೆಗಳಲ್ಲಿ ಕಾಣುತ್ತದೆ. ವಿಧವೆಯರ ಉದ್ಧಾರಕ್ಕಾಗಿ ಕೈಗೊಳ್ಳಬೇಕಾದ ನಿರ್ಣಯಗಳು ಸಮಾಜದ ಉನ್ನತಿಗಾಗಿ ಅನ್ಯಾಯಕ್ಕೆ ಒಳಗಾದವರನ್ನು ಮೇಲೆತ್ತುವ ಕಾಯಕ, ಬಾಲಹತ್ಯೆ, ಭ್ರೂಣ ಹತ್ಯೆ ಕುರಿತು ಜಾಗೃತಿ, ಬಾಲ್ಯ ವಿವಾಹದಲ್ಲಿ ಎಳೆ ಮಕ್ಕಳನ್ನು ಮುದುಕರ ಕೊರಳಿಗೆ ಕಟ್ಟುವ ಹೀನ ಕೃತ್ಯಗಳ ವಿರೋಧಿ ಚಿತ್ರಣವಿದೆ. ಇಂತಹ ಸೂಕ್ಷ್ಮ ವಿಷಯಗಳು ಗೌರಮ್ಮನ ಕಥೆಯ ಭಾಗವಾಗಿವೆ. ಗಾಂಧೀಜಿ ಪ್ರಭಾವಕ್ಕೆ ಒಳಗಾಗಿದ್ದ ಗೌರಮ್ಮ ಖಾದಿದಾರಿಯಾಗಿದ್ದರು. ಗಾಂಧೀಜಿ ತಮ್ಮ ಮನೆಗೆ ಬಂದಾಗ ಆಭರಣಗಳನ್ನು ಮಾಡಿಸಿಕೊಳ್ಳುವುದಿಲ್ಲ ಎಂದು

ಪ್ರಮಾಣ ಮಾಡಿದರು. ನಂತರ ಅದೇ ರೀತಿ ನಡೆದುಕೊಂಡರೂ ಕೂಡ. ಸರಳವಾದ ಮಿತ ಜೀವನ ಎಂದಿಗೂ ಒಳ್ಳೆಯದು ಎಂದು ಗಾಂಧೀಜಿ ಗೌರಮ್ಮನ ಮನೆಯಿಂದ ಹೊರಗೆ ಹೋಗುವಾಗ ಹೇಳಿ ಕಣ್ಣು ಹೃದಯ ತುಂಬಿಕೊಂಡಿದ್ದರು. ಪತ್ರಕರ್ತರಾದ ಗಾಂಧಿಯಿಂದ ಪ್ರೇರೇಪಿತರಾಗಿದ್ದ ಗೌರಮ್ಮ ತಮ್ಮ ಕತೆಗಳಲ್ಲೂ ಪತ್ರಗಳನ್ನು ಜಾಣ್ಮೆಯಿಂದ ಬರೆದು ಅನುಯಾಯಿಯಾಗಿದ್ದುದನ್ನು ತೋರ್ಪಡಿಸಿಕೊಂಡರು. ಕಂಬನಿ ಸಂಕಲನದ ಕಥೆಗಳಲ್ಲಿ ಅಸ್ಪೃಶ್ಯತಾ ನಿವಾರಣೆ ಆಶಯಗಳು ಎದ್ದು ಕಾಣುತ್ತವೆ. ದೇಶಪ್ರೇಮ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಮತ್ತು ಖಾದಿ ಉಡುಪಿನ ಮಹತ್ವವನ್ನು ಈ ಕತೆಗಳಲ್ಲಿ ಚಿತ್ರಿಸಿದ್ದಾರೆ. ಮನುವಿನ ರಾಣಿ ಹಾಗೂ ಇವರ ಪ್ರಸಿದ್ಧ ಕತೆಗಳು ಕೌಟುಂಬಿಕ ಸುಧಾರಣೆ ಮತ್ತು ಹೆಣ್ಣಿನ ಸ್ವಾಭಿಮಾನವನ್ನು ಎತ್ತಿಹಿಡಿಯುತ್ತವೆ. ಹಾಗೆಯೇ ಎಚ್ ವಿ ಸಾವಿತ್ರಮ್ಮ ಅವರಂತಹ ಪ್ರಗತಿಪರ ಬರಹಗಾರ್ತಿಯರು ತಮ್ಮ ಕೃತಿಗಳಲ್ಲಿ ಗಾಂಧಿ ಮತ್ತು ಟ್ಯಾಗೂರ್ ಅವರ ವಿಚಾರಗಳಿಂದ ಪ್ರೇರಿತರಾಗಿ ಮಹಿಳಾ ಹಕ್ಕುಗಳು ಹಾಗೂ ಸಮಾನತೆಯನ್ನು ಪ್ರತಿಪಾದಿಸಿದರು. ಸಾಹಿತ್ಯದಲ್ಲಿ ಮೂಡಿಬಂದ ಸ್ತ್ರೀ ಪಾತ್ರಗಳು ಕೇವಲ ಸಂಪ್ರದಾಯಸ್ಥ ಗೃಹಿಣಿಯರಾಗುಳಿಯದೆ ಸಮಾಜ ಸುಧಾರಣೆಯ ಆಶಯ ಹೊಂದಿದ್ದ ಧೀಮಂತ ಪಾತ್ರಗಳಾಗಿ ರೂಪಾಂತರಗೊಂಡವು. ಸರಳತೆ ಮತ್ತು ದೇಶಿ ಭಾಷಾ ಶೈಲಿ ಗಾಂಧೀಜಿಯವರ ಆಲೋಚನೆಗಳು ಸರಳ ಬದುಕು, ಉನ್ನತ ಚಿಂತನೆಯನ್ನು ಆಧರಿಸಿವೆ. ಈ ಪ್ರಭಾವದಿಂದಾಗಿ ಅಂದಿನ ಮಹಿಳಾ ಸಾಹಿತ್ಯವು ಪಾಂಡಿತ್ಯದ ಜಟಿಲತೆಯಿಂದ ಮುಕ್ತವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವ ಸರಳ, ನೇರ ಮತ್ತು ಭಾವನಾತ್ಮಕ ಕನ್ನಡ ಶೈಲಿಯನ್ನು ಅಳವಡಿಸಿಕೊಂಡಿತು. ಚಳವಳಿಯಲ್ಲಿ ನೇರವಾಗಿ ಭಾಗವಹಿಸಿದ ಅಥವಾ ಅದರ ಪ್ರಭಾವಕ್ಕೆ ಒಳಗಾದ ಮಹಿಳೆಯರು ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಸಾಹಿತ್ಯದಲ್ಲಿ ತಂದರು. ಉದಾಹರಣೆಗೆ ಯಶೋಧರ ದಾಸಮ್ಮ, ಕಮಲಾದೇವಿ ಚಟ್ಟೋಪಾಧ್ಯಾಯ ಮೊದಲಾದವರನ್ನು ಗುರುತಿಸಬಹುದು. ದೇಶದ ಬಿಡುಗಡೆ ಎಂದರೆ ಕೇವಲ ರಾಜಕೀಯ ಬಿಡುಗಡೆಯಲ್ಲ, ಅದು ಮಹಿಳೆಯರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬಿಡುಗಡೆಯೂ ಹೌದು ಎಂಬ ತಾತ್ವಿಕತೆ ಸಾಹಿತ್ಯದಲ್ಲಿ ಮೂಡಿತು. ಸ್ತ್ರೀ ವಿದ್ಯಾಭ್ಯಾಸದ ಕುರಿತು ಉತ್ತೇಜನ ನೀಡುವ ಕಥೆಗಳು, ಹೆಣ್ಣು ಮಕ್ಕಳು ಓದುವ, ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳುವ, ನಿರ್ಭಯವಾಗಿ ರಾತ್ರಿ ಹೊತ್ತು ಓಡಾಡುವ ಬಾಪೂಜಿಯ ಕನಸುಗಳು ಸಾಹಿತ್ಯದಲ್ಲಿ ಅನಾವರಣಗೊಂಡಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಗಾಂಧೀಜಿಯವರ ಸಿದ್ಧಾಂತಗಳು ಕನ್ನಡ ಮಹಿಳಾ ಸಾಹಿತ್ಯಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದವು. ಅದು ಹೆಣ್ಣಿನ ನೋವನ್ನು ಕೇವಲ ಹಣೆ ಬರಹವೆಂದು ಒಪ್ಪಿಕೊಳ್ಳದೆ ಅದನ್ನು ಎದುರಿಸುವ ನೈತಿಕ ಶಕ್ತಿಯನ್ನು ಸಾಹಿತ್ಯದ ಮೂಲಕ ಜಗತ್ತಿಗೆ ಸಾರಲು ಪ್ರೇರಣೆಯಾಯಿತು. ನಿರಾಶ್ರಿತೆ, ವಿಧವೆಯರ ಸಮಸ್ಯೆಗಳು, ಪುನರ್ವಿವಾಹ ಮತ್ತು ಸಮಾಜದಲ್ಲಿ ಅವರಿಗೆ ಸಿಗಬೇಕಾದ ನೈತಿಕ ಹಕ್ಕುಗಳ ಪರವಾಗಿ ಗಾಂಧಿ ಕಲ್ಪಿಸಿದ ಸಮಾಜ ಸುಧಾರಣೆಯ ಆಶಯ ಇದೆ. ಕೌಟುಂಬಿಕ ಕಟ್ಟುಪಾಡುಗಳ ನಡುವೆಯೂ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗುವುದನ್ನು ಈ ಕೃತಿಗಳು ಚಿತ್ರಿಸುತ್ತವೆ. ತಿರುಮಲೆ ರಾಜಮ್ಮ, ಭಾರತಿ ಎಂಬ ಕಾವ್ಯನಾಮದಲ್ಲಿ ಬರೆಯುತ್ತಿದ್ದ ಇವರು ಗಾಂಧೀಜಿಯವರ ಅಸಹಕಾರ ಚಳುವಳಿಯಿಂದ ಪ್ರೇರೇಪಿತರಾಗಿ ಸಾಹಿತ್ಯ ಕೃಷಿ ಮಾಡಿದರು. ಗಾಂಧೀಜಿಯವರ ತತ್ವಗಳನ್ನು ಜನಸಾಮಾನ್ಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ತಲುಪಿಸಲು ಅವರು ಗಾಂಧೀಜಿಯವರ ಸರಳ ಜೀವನ ಚರಿತ್ರೆಯನ್ನು ಬರೆದರು. ಸ್ವದೇಶಿ ವ್ರತ ಮತ್ತು ಖಾದಿ ಗೀತೆಗಳು ಮಹಿಳೆಯರು ವಿದೇಶಿ ಬಟ್ಟೆಗಳನ್ನು ತ್ಯಜಿಸಿ ಖಾದಿ ನೂಲುವಂತೆ ಪ್ರೇರೇಪಿಸುವ ದೇಶಭಕ್ತಿ ಗೀತೆಗಳನ್ನು ಇವರು ರಚಿಸಿದರು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬ ಮಾತಿದೆ. ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಸತ್ಯಾಗ್ರಹದ ಪ್ರೇರೇಪಕರೇ ಅವರ ತಾಯಿ ಪುತಲಿಬಾಯಿ ಹಾಗೂ ಪತ್ನಿ ಕಸ್ತೂರ್ಬಾ ಬಾಯಿ. ತಾಯಿ ಗಾಂಧಿ ಮನಸ್ಸಿನಲ್ಲಿ ಬಿತ್ತಿರುವ ಅತ್ಯುತ್ತಮ ಸಂಸ್ಕಾರದಿಂದ ದೈನಂದಿನ ಪ್ರಾರ್ಥನೆ ಇಲ್ಲದೆ ಅವರು ಎಂದೂ ಊಟ ಮಾಡುತ್ತಿರಲಿಲ್ಲ. ಇಂಗ್ಲೆಂಡ್ಗೆ ಅಧ್ಯಯನಕ್ಕಾಗಿ ಹೋಗಲು ತಮ್ಮ ತಾಯಿಯ ಅನುಮತಿಯನ್ನು ಪಡೆದಿದ್ದರು. ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯರನ್ನು ಉಪ್ಪಿನ ಸತ್ಯಾಗ್ರಹ, ಮದ್ಯಪಾನ ವಿರೋಧಿ ಚಳುವಳಿ ಮತ್ತು ಅಹಿಂಸಾತ್ಮಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತೆ ಪ್ರೇರೇಪಿಸಿದರು. ಅಹಿಂಸೆಯನ್ನು ಪಾಲಿಸುವಲ್ಲಿ ಮತ್ತು ತ್ಯಾಗ ಮನೋಭಾವನೆಯಲ್ಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಸಮರ್ಥರು ಮತ್ತು ಶ್ರೇಷ್ಠರು ಎಂದು ಗಾಂಧೀಜಿ ಬಲವಾಗಿ ನಂಬಿದ್ದರು. ಚರಕ ತಿರುಗಿಸುವುದು ಮತ್ತು ಕೈಕಸುಬಿನ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾಗಬೇಕು ಎಂದು ಪ್ರತಿಪಾದಿಸಿದರು. ಸರೋಜಿನಿ ನಾಯ್ಡು ಅವರಂತಹ ದಿಟ್ಟ ಮಹಿಳಾ ನಾಯಕಿಯರನ್ನು ರಾಷ್ಟ್ರೀಯ ಮಟ್ಟದ ಚಟುವಟಿಕೆಗಳಲ್ಲಿ ಮುಂಚೂಣಿಗೆ ತಂದರು. 1952 ಸರೋಜಿನಿ ನಾಯ್ಡು ಅವರನ್ನು ಕಾಂಗ್ರೆಸ್ನ ಮೊದಲ ಅಧ್ಯಕ್ಷೆಯನ್ನಾಗಿಸುವಲ್ಲಿಯೂ ಗಾಂಧೀಜಿ ಬಹುಮುಖ್ಯ ಪಾತ್ರ ವಹಿಸಿದ್ದರು. ಮಹಿಳೆಯರಿಗೆ ಗಾಂಧೀಜಿಯವರೇ ಸ್ಫೂರ್ತಿಯಾಗಿದ್ದರು. ಇದರಿಂದ ಮಹಿಳೆಯರು ಸಮಾಜದಲ್ಲಿ ಸಕ್ರಿಯರಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾದರು. ಮಹಿಳೆಯರು ಚಳುವಳಿಗಳಲ್ಲಿ ಭಾಗಿಯಾದಲ್ಲಿ ಅದು ಯಶಸ್ವಿಯಾಗಲು ಸಾಧ್ಯ ಎಂದು ಬಾಪು ಕೂಡ ನಂಬಿದ್ದರು. ಮಹಾತ್ಮ ಗಾಂಧೀಜಿಯವರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮತ್ತು ಸಮಾಜ ಸುಧಾರಣೆಯಲ್ಲಿ ಮಹಿಳೆಯರಿಗೆ ಮುಂಚೂಣಿ ಪಾತ್ರ ನೀಡುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಭದ್ರ ಬುನಾದಿಯನ್ನು ಹಾಕಿದರು. ಹೌದು, ಅಡುಗೆ ಕೋಣೆಗಳಿಗೆ

0: ಮಾತ್ರ ಸೀಮಿತವಾಗಿದ್ದ ಮಹಿಳೆಯರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗುವಂತೆ ಮಾಡಿದ್ದೇ ಗಾಂಧೀಜಿ. ಸಾರ್ವಜನಿಕ ಜೀವನಕ್ಕೆ ಮಹಿಳೆಯರು ಪಾದಾರ್ಪಣೆ ಮಾಡುವುದರಿಂದ ದೇಶದಲ್ಲಿ ಎರಡು ಮಹತ್ತರ ಬದಲಾವಣೆಗಳು ಉಂಟಾದವು. ಮೊದಲನೆಯದಾಗಿ ಮಹಿಳೆಯರು ಸಮಾಜದಲ್ಲಿ ಸಕ್ರಿಯರಾದರು. ಎರಡನೆಯದಾಗಿ ಮಹಿಳಾ ಕಾರ್ಯಕರ್ತರೊಂದಿಗೆ ಕೆಲಸ ಮಾಡುವುದರಿಂದ ಪುರುಷರ ಆಲೋಚನಾ ಪ್ರಕ್ರಿಯೆಯಲ್ಲೂ ಗಮನಾರ್ಹ ಬದಲಾವಣೆ ಕಂಡುಬಂತು. ಇದರಿಂದ ಅವರು ಮಹಿಳೆಯರನ್ನು ಸಮಾನವಾಗಿ ಗೌರವಿಸಲು ಪ್ರಾರಂಭಿಸಿದರು. ಗಾಂಧೀಜಿಯವರು ತಾವು ನಡೆಸುತ್ತಿದ್ದ ಇಂಡಿಯನ್ ಒಪಿನಿಯನ್, ಯಂಗ್ ಇಂಡಿಯಾ, ನವಜೀವನ್, ಹರಿಜನ್ ಪತ್ರಿಕೆಗಳ ಮೂಲಕ ಮಹಿಳೆಯರ ಹಕ್ಕುಗಳಿಗಾಗಿ ನಿರಂತರ ಧ್ವನಿ ಎತ್ತಿದರು. ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ, ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ, ಸತಿ ಪದ್ಧತಿ ಮತ್ತು ದೇವದಾಸಿ ಪದ್ಧತಿಯಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಗಾಂಧೀಜಿ ತಮ್ಮ ಪತ್ರಿಕೆಗಳಲ್ಲಿ ತೀಕ್ಷ್ಣವಾಗಿ ಬರೆದರು. ಮಹಿಳೆಯರು ಕೇವಲ ಗೃಹಿಣಿಯಾಗಿರದೆ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ತಮ್ಮ ಲೇಖನಗಳ ಮೂಲಕ ಕರೆ ನೀಡಿದರು. ಪುರುಷರಷ್ಟೇ ಮಹಿಳೆಯರಿಗೂ ಬುದ್ಧಿಶಕ್ತಿ ಮತ್ತು ನೈತಿಕ ಶಕ್ತಿ ಇದೆ ಎಂದು ಪ್ರತಿಪಾದಿಸಿದ ಅವರು ಪತ್ರಿಕೆಗಳ ಮೂಲಕ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದರು. ಗಾಂಧೀಜಿಯವರ ಕರೆ ಮತ್ತು ಪ್ರಭಾವದಿಂದಾಗಿ ನೂರಾರು ಮಹಿಳೆಯರು ಪತ್ರಿಕೋದ್ಯಮ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಲೇಖಕಿಯರಾಗಿ, ಸಂಪಾದಕಿಯರಾಗಿ, ಪ್ರಕಾಶಕಿಯರಾಗಿ ಅವರು ಸೇವೆ ಸಲ್ಲಿಸಿದರು. ಕಮಲಾದೇವಿ ಚಟ್ಟೋಪಾಧ್ಯಾಯರು ಗಾಂಧಿ ಅವರ ನಿಕಟವರ್ತಿಯಾಗಿ ಕರಾವಳಿ ಮತ್ತು ರಾಷ್ಟ್ರಮಟ್ಟದ ಪತ್ರಿಕೆಗಳಲ್ಲಿ ಮಹಿಳಾ ಹಕ್ಕುಗಳು ಮತ್ತು ಉಪ್ಪಿನ ಸತ್ಯಾಗ್ರಹದ ಕುರಿತು ಪ್ರಭಾವಿ ಲೇಖನಗಳನ್ನು ಬರೆದರು. ಸರೋಜಿನಿ ನಾಯ್ಡು ತಮ್ಮ ಅದ್ಭುತ ಕಾವ್ಯಗಳು ಮತ್ತು ರಾಜಕೀಯ ಲೇಖನಗಳ ಮೂಲಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಭಾರತದ ಸ್ವಾತಂತ್ರ್ಯದ ಧ್ವನಿಯನ್ನು ಪ್ರತಿಧ್ವನಿಸಿದರು. ಅನಿಬೆಸೆಂಟ್ ಗಾಂಧೀಜಿಯವರಿಗಿಂತ ಮೊದಲೇ ಪತ್ರಿಕೋದ್ಯಮದಲ್ಲಿದ್ದರೂ ಗಾಂಧಿ ಯುಗದ ಹೋರಾಟಗಳಿಗೆ ಇವರ ನ್ಯೂ ಇಂಡಿಯಾ ಪತ್ರಿಕೆ ದೊಡ್ಡ ವೇದಿಕೆಯಾಯಿತು. ಕರ್ನಾಟಕದಲ್ಲೂ ಗಾಂಧೀಜಿಯವರಿಂದ ಪ್ರೇರಿತರಾಗಿ ಯಶೋದಮ್ಮ, ದಾಸಪ್ಪ, ಬಳ್ಳಾರಿ ಸಿದ್ದಮ್ಮ ಮುಂತಾದವರು ಸ್ಥಳೀಯ ಪತ್ರಿಕೆಗಳು ಮತ್ತು ಕೈಬರಹದ ಪತ್ರಿಕೆಗಳ ಮೂಲಕ ಸ್ವಾತಂತ್ರ್ಯದ ಕಿಡಿಯನ್ನು ಹೆಚ್ಚಿಸಿದರು. ಗಾಂಧೀಜಿಯವರು ಬರೆದಿರುವ ಇಂಡಿಯನ್ ಹೋಮ್ ರೂಲ್ ಎಂಬ ಪುಸ್ತಕವನ್ನು ಕನ್ನಡಕ್ಕೆ ಪ್ರಥಮವಾಗಿ ಡಾಕ್ಟರ್ ಭಾರದ್ವಾಜ ಅವರು ಅನುವಾದಿಸಿದ್ದಾರೆ. ಕನ್ನಡದ ಮಟ್ಟಿಗೆ ಗಾಂಧಿ ತತ್ವ ಪ್ರಭಾವವು ಸಾಕಷ್ಟು ಪ್ರಮಾಣದಲ್ಲಿಯೇ ಇತ್ತು. ಕನ್ನಡದಲ್ಲಿ ಗಾಂಧಿ ಸಾಹಿತ್ಯ ಎನ್ನುವುದು 20ನೇ ಶತಮಾನವನ್ನು ಆವರಿಸಿಕೊಂಡ ಗಾಂಧಿಯವರ ಪ್ರಭಾವ ಪ್ರೇರಣೆಗಳಿಂದ ಹುಟ್ಟಿತು. ಹೀಗೆ ಗಾಂಧಿವಾದ ಕನ್ನಡದಲ್ಲಿ ಬೆಳೆದುದಕ್ಕೆ ಭಾಷಾಂತರಗಳ ಪಾತ್ರ ಮಹತ್ವದಾಗಿದೆ. ಭಾಷಾಂತರಗಳು ಕನ್ನಡದಲ್ಲಿ ಗಾಂಧಿ ವಿಚಾರಧಾರೆಯನ್ನು ಹುಟ್ಟುಹಾಕಿದವು ಮತ್ತು ಗಾಂಧೀಜಿಯವರ ನೇರ ಮುಖವಾಣಿಯಾಗಿ ಕೆಲಸ ಮಾಡಿದವು. ಮಹಿಳಾ ಕವಯಿತ್ರಿಯರಾದ ತಿರುಮಲೆ ರಾಜಮ್ಮ ಖಾದಿ ಆಂದೋಲನ ಮತ್ತು ಗಾಂಧಿ ತತ್ವಗಳನ್ನು ಪ್ರಚಾರ ಮಾಡಲು ಸರಳವಾದ ಪದಗಳಲ್ಲಿ ಹಾಡುಗಳನ್ನು ಕಟ್ಟಿದರು. ರಾಟೆಯ ತಿರುಗಿಸುತ್ತ ನೂಲನ್ನು ತೆಗೆಯೋಣ, ಪರರ ಬಟ್ಟೆಯನ್ನು ನಾವೇಕೆ ತೊಡೋಣ, ಬಡವರ ಬಂಧು ಗಾಂಧಿಯ ದಾರಿಯಲ್ಲಿ ನಡೆಯೋಣ, ನಾವೆಲ್ಲರೂ ಒಂದೇ ಸಾಲಿನಲ್ಲಿ ಎನ್ನುವ ಕವನಗಳು ಬಂದು ಕನ್ನಡ ಸಾಹಿತ್ಯದಲ್ಲಿ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದವು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ, ಪತ್ರಿಕೋದ್ಯಮದಲ್ಲಿ ಮಹಿಳೆಯರ ಮುನ್ನಡೆಗೆ ಗಾಂಧಿ ನೆರಳು ಸೋಕಿ ಪಾವನವಾಗಿದೆ.
1: ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಇದುವರೆಗೆ ಗಾಂಧಿವಾದ ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು ಈ ಕುರಿತು ಮಾತನಾಡಿದವರು ಸಹಾಯಕ ಪ್ರಾಧ್ಯಾಪಕರಾದ ರಜನಿ ಎಸ್.ಎಂ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.
2: ಭಾರತದ ಧಾರ್ಮಿಕ ಪರಂಪರೆಯ ಆಚರಣೆಗಳಲ್ಲಿ ದಸರೆಗೆ ವಿಶೇಷವಾದ ಸ್ಥಾನವಿದೆ. ಮಾತೃಮೂಲೆಯ ಸಂಸ್ಕೃತಿಯ ಅನನ್ಯತೆಯನ್ನು ಸಾರುವ ದಸರಾ ಆಚರಣೆ ದೇಶದಾದ್ಯಂತ ವಿವಿಧ ಬಗೆಯಲ್ಲಿ ಆಚರಿಸಲ್ಪಡುತ್ತಿದೆ.

ತಾಮಸಿ ಶಕ್ತಿಗಳನ್ನು ಕೊನೆಗಾಣಿಸಿ ಸಾತ್ವಿಕ ಮನೋವೃತ್ತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಆಚರಣೆಯು ಪಾರಂಪರಿಕವಾಗಿ ಬೆಳೆದು ಬಂದಿದೆ. ಮೈಸೂರನ್ನಾಳಿದ ಒಡೆಯರು ದಸರೆಗೆ ವಿಶೇಷ ಮೆರಗನ್ನು ನೀಡಿ ಜನಪರ ಆಚರಣೆಯನ್ನಾಗಿ ಮಾಡಲಾಗಿ ಇದು ಇಂದಿಗೂ ಅನೂಚಾನವಾಗಿ ಆಚರಿಸಲ್ಪಡುತ್ತಾ ಬರುತ್ತಿದೆ. ನಾಡಹಬ್ಬ ಮೈಸೂರು ದಸರೆಗೆ ಇಡೀ ಮೈಸೂರು ವಿದ್ಯುದ್ದೀಪಗಳಿಂದ ವರ್ಣರಂಜಿತವಾಗಿ ಶೃಂಗಾರಗೊಂಡಿದೆ. ಸಾಂಸ್ಕೃತಿಕ ಪ್ರದರ್ಶನಗಳಿಗಾಗಿ ರಾಜ್ಯಾದ್ಯಂತ ಆಗಮಿಸಿರುವ ಪ್ರತಿಭಾನ್ವಿತ ಕಲಾವಿದರು ಪ್ರದರ್ಶನಕ್ಕಾಗಿ ಸನ್ನದ್ಧರಾಗಿದ್ದಾರೆ. ಮೈಸೂರಿನತ್ತ ಜನಸಾಗರವೇ ಹರಿದು ಬರುತ್ತಿದೆ. ಪ್ರತಿ ಮನೆಯಲ್ಲೂ ಹಬ್ಬದ ಸಂಭ್ರಮ ಮೂಡಿದೆ. ಪುರಾಣ ಪ್ರಸಿದ್ಧ ಚಾಮುಂಡಿಬೆಟ್ಟದಲ್ಲಿ ಇಂದು ಬೆಳಗ್ಗೆ ಕೊಪ್ಪಳ ಸಂಸ್ಥಾನ ಶ್ರೀ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸುಂದರ ವೇದಿಕೆಯಲ್ಲಿ ಇರಿಸಲಾಗಿದ್ದ ಚಾಮುಂಡಿತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಈ ಬಾರಿಯ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು.

0: ಜಗತ್ತಿನ ಮಹಾನ್ ಸಾಧಕರ ಸೂಕ್ತಿಗಳನ್ನು ಉದ್ಧರಿಸುತ್ತಾ ಉದ್ಘಾಟನಾ ನುಡಿಗಳನ್ನಾಡಿದ ಶ್ರೀಗಳು ಮೈಸೂರಿನ ಸಾಂಸ್ಕೃತಿಕ ಪರಂಪರೆಯನ್ನು ಶ್ಲಾಘಿಸಿದರು.
1: ಮೈಸೂರು ಕರ್ನಾಟಕ ಸಂಸ್ಕೃತಿಯ ಮೈಸೂರು ಸಾಂಸ್ಕೃತಿಕ ನಗರ, ಸುಸಂಸ್ಕೃತ ನಗರ. ಮೈಸೂರು ಅರಮನೆಗಳ ನಗರ, ಇದು ಅರಿವಿನ ಮನೆಗಳ ನಗರ, ಗುರುಮನೆಗಳ ನಗರ. ಮೈಸೂರು ದೇಶದ ಸ್ವಚ್ಛ ನಗರ, ಮಸ್ತ ನಗರ, ಶಿಸ್ತಿನ ನಗರ ಈ ಮೈಸೂರು. ಇಡೀ ಮೈಸೂರು ದಸರಾ ಇದು ನಡೀಲಿಕ್ಕೆ ಈ ಕಾಣುವ ವೈಭವದ ಹಿಂದೆ ಸಾವಿರ ಸಾವಿರ ಕಾಣದ ಕೈಗಳಿವೆಯಲ್ಲ, ಆ ಕೈಗಳಿಗೆಲ್ಲ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ದಸರಾ ಮಹೋತ್ಸವ ತುಂಗಭದ್ರೆಯ ತೀರದಿಂದ ಕಾವೇರಿಯ ತೀರಕ್ಕೆ ಹರಿದು ಬಂದಿದೆ. ಇದು ಮಹಾನವಮಿ ದಿಬ್ಬದಿಂದ ಮೈಸೂರಿಗೆ ಹಬ್ಬವಾಗಿ ಬಂದಿದೆ ದಸರೆ. ಇದು ಒಂದು ಕಾಲಕ್ಕೆ ಯಾವ ದಸರಾ ಕೇವಲ ದೊರೆಗಳ ಹಬ್ಬವಾಗಿತ್ತು, ಒಂದು ಕಾಲಕ್ಕೆ ಯಾವ ದಸರಾ ಕೇವಲ ದೊರೆಯ ಹಬ್ಬವಾಗಿತ್ತೋ, ಇಂದು ಅದು ಧರೆಯ ಹಬ್ಬವಾಗಿ ವಿಶ್ವವಿಖ್ಯಾತ ಮೈಸೂರು ದಸರಾ ಆಗಿದೆ. ಇಂಥ ಧರೆಯ ಹಬ್ಬದ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಹೇಳಿದರು. ಈ ಮೈಸೂರು ದಸರಾ ಉದ್ಘಾಟನೆ ಮಾಡುವಷ್ಟು ದೊಡ್ಡವನು ನಾನಲ್ಲ. ಇದನ್ನು ಬಹುದೊಡ್ಡ ಜ್ಞಾನಿಗಳು, ವಿಜ್ಞಾನಿಗಳು, ಯತಿಪುಂಗವರು, ರಾಜಕೀಯ ನೇತಾರರು, ಪ್ರಗತಿಪರ ಕೃಷಿಕರು ಉದ್ಘಾಟಿಸಿದ್ದಾರೆ. ನಾನು ಬಂದಿದ್ದು ಈ ದಸರೆಯನ್ನು ಉದ್ಘಾಟಿಸಲಿಕ್ಕಲ್ಲ, ಚಾಮುಂಡಿಯಲ್ಲಿ ಪ್ರಾರ್ಥಿಸಲಿಕ್ಕೆ. ಏನು ಅಂದರೆ, ಹಿಂದೆ ಎಲ್ಲ ಹಿರಿಯರು ನಿನ್ನ ಸನ್ನಿಧಿಯಲ್ಲಿ ಯಾವ ಮಹತ್ವಾಕಾಂಕ್ಷೆಯನ್ನಿಟ್ಟುಕೊಂಡು ಒಂದು ಆಶಯದ ದೀಪವನ್ನು ಹಚ್ಚಿದಾರಲ್ಲ, ಆಶಯದ ದೀಪ ಆರದಿರಲಿ ಅಂತ ಪ್ರಾರ್ಥಿಸಲಿಕ್ಕೆ ಬಂದವನಷ್ಟೇ ನಾನು. ಒಬ್ಬ ಸನ್ಯಾಸಿ ಏನು ಮಾಡಬಹುದು ಹೇಳಿ, ಪ್ರಾರ್ಥನೆಯನ್ನು ಬಿಟ್ಟು? ನಾನು ಜೋಳಿಗೆಯ ಜಂಗಮ ಅಷ್ಟೇ. ಈ ನಾಡಿನ ಋಷಿಗಳೆಲ್ಲ ಮಾಡಿದ್ದು ಏನು, ಎಲ್ಲೋ ಗಿಡದ ತಪ್ಪಲಲ್ಲಿ ಕುಳಿತು ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋ ಅಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ. ಮುಗಿಲಿನಿಂದ ಮಳೆ ಬರಬೇಕು, ಮಣ್ಣಿನಿಂದ ಬೆಳೆ ಬರಬೇಕು, ನಾಡಿನ ಜನರ ಮುಖದ ಮೇಲೆ ಕಳೆ ಇರಬೇಕು, ಇವೇ ಮೂರು ಮಾತುಗಳು ಬೇಡಿದ್ದೆಲ್ಲ. ಮುಗಿಲಿನ ಮಳೆ, ಮಣ್ಣಿನಿಂದ ಬೆಳೆ, ನಾಡಿನ ಜನರ ಮುಖದ ಮೇಲೆ ಕಳೆ, ಇದು ಒಬ್ಬ ಸನ್ಯಾಸಿ ಸಂತರು ಈ ನಾಡಿನಲ್ಲಿ ಪ್ರಾರ್ಥಿಸಿದ್ದವು. ಇಡೀ 6,91,00,000 ಜನ ಕನ್ನಡದ ಹೃದಯಗಳ ಪರವಾಗಿ, ಕನ್ನಡ ತಂದೆ ತಾಯಿಗಳ ಪರವಾಗಿ ನನ್ನ ಕೈ ಚಾಚಿ ದೀಪ ಹಚ್ಚಿದೆ. ಬೆಳಕು ಮಾತ್ರ ತಾಯಿ ಚಾಮುಂಡಿ ಸನ್ನಿಯದಷ್ಟೇ ಇಲ್ಲಿ ಬರುವ. ನೀವು ಅನ್ಬೋದು, ಮತ್ತು ಪ್ರಾರ್ಥನಾನ ಸಲ್ಲಿಸುವಂಗಿತ್ತಂದ್ರೆ ಅಲ್ಲೇ ಕೊಪ್ಪಳದಾಗ ಸಲ್ಲಿಸ್ಬೇಕಾಗಿತ್ತಲ್ರಿ, ಇಲ್ಲಿಗೆ ಯಾಕೆ ಬರಕ್ ಹೋಗಿದ್ರಿ ಅಂತ. ಕೊಪ್ಪಳದಾಗ ಬರೋ ಟವರ ಬೇರೆ, ಇಲ್ಲಿ ಬರೋ ಟವರ ಬೇರೆ. ತಾಯಿ ಚಾಮುಂಡೇಶ್ವರಿ ಅದಳಲ್ಲ, ಆಕಿ ಶಕ್ತಿ ದೇವತೆ, ಸಿ ಇಸ್ ದಿ ಟವರ್ ಆಫ್ ಪವರ್. ಅಕ್ಕಿ ಅದಕ್ಕೆ ಇಲ್ಲಿ ಬಂದೊಂದು ಪ್ರಾರ್ಥನೆ ಮಾಡೋದಷ್ಟೆ. ಆ ಶಕ್ತಿ ದೇವತೆಯ ಸನ್ನಿಧಿಯಲ್ಲಿ ಬಂದು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗುವುದಷ್ಟೆ. ಮೈಸೂರಿನ ದಸರಾ ಇದು ನಮ್ಮ ನಾಡಿನ ಗತವೈಭವವನ್ನು ಹೇಳಿ ವರ್ತಮಾನದ ಉತ್ಸಾಹವನ್ನು ತುಂಬುತ್ತದೆ. ನಾಡಿನ ಭವಿಷ್ಯಕ್ಕೊಂದು ದಿಕ್ಸೂಚಿ ಇದೆ ಇದು ದಸರಾ. ಭೂತ, ಭವಿಷ್ಯ, ವರ್ತಮಾನಗಳ ತ್ರಿವೇಣಿ ಸಂಗಮ ಇದು. ಈ ನಾಡು

0: ಕನ್ನಡದ ನೆಲ, ಕನ್ನಡದ ನಾಡು, ಇದು ಎಂಥ ಅದ್ಭುತ! ಇದು ಈ ನೆಲದ ಸಂಸ್ಕೃತಿ ಎಂಥದ್ದು! ಆದಿಕವಿ ಪಂಪ, ಇಲ್ಲಿಯ ಜನ, ಇಲ್ಲಿಯ ಕವಿಗಳು ಎಷ್ಟು ಸಹೃದಯಗಳಿದ್ದರು! ಯಾರೋ ನಿನ್ನ ಮನೆ ಮುಂದ ಒಬ್ಬ ನೀರಡಿಸಿ ಬಂದು, ಯಪ್ಪ ನನಗೆ ನೀರಡಿಕೆಯಾಗೈತಿ, ನೀರು ಕೊಡು ಅಂತ ಕೇಳಿದ್ರ ಕವಿ ಹೇಳುವ ಮಾತೇನಂದ್ರ, ಮನ್ಯಾಗ ಹೋಗಿ ಶಾಸ್ತ್ರ ನೋಡಬೇಡೋ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ಧ್ವನಿಗೂ ಮಿಗಿಲು ಶಾಸ್ತ್ರ ಬಿಹುದೇನು, ನೀತಿ ಜಾತಿ ನೋಡಿ ಅಲ್ಲ, ನಾಡು ಜಾತಿ ನೋಡಿ ಕಟ್ಟಬೇಡ, ನೀತಿ ಪ್ರೀತಿಗಳ ಮೇಲೆ ಕಟ್ಟು ಅಂತ ಹೇಳಿದ ನೆಲ ಇದು. ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಕವಿ ಕುವೆಂಪನವರೆಗೆ ಹರಿದ ಸಾಮರಸ್ಯದ ಸೂತ್ರ ಒಂದೇ ಈ ನೆಲದಲ್ಲಿ.
1: ಜಗತ್ ಪ್ರಸಿದ್ಧ ಮೈಸೂರು ದಸರಾ ನಿರಂತರ ನಡಿಗೆಗೆ ಮತ್ತು ದಸರಾ ಸಂಸ್ಕೃತಿ ವಿಸ್ತರಿಸುವಲ್ಲಿ ಕಲಾವಿದರ ಪಾತ್ರ ಪ್ರಮುಖವಾದದ್ದು ಎಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕಲಾವಿದರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು.
2: 4 ಶತಮಾನಗಳ ಹಿಂದೆ ಆರಂಭವಾದಂತಹ ಈ ದಸರಾ ನಾಡಹಬ್ಬವಾಗಿ 4 ವಿಚಾರ ಜ್ಯೋತಿಗಳ ಸಂಗಮದ ಹಬ್ಬ ಅಂತೇಳಿ, ಶಕ್ತಿಯಿಂದ ಸಾಧನೆ, ಅರಿವಿನಿಂದ ಅಭಿವೃದ್ಧಿ, ಸಂಸ್ಕೃತಿಯಿಂದ ಸಮಾನತೆ, ಸಮಾನತೆಯಿಂದ ಶಾಂತಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅಜ್ಞಾನದ ಮುಳ್ಳನ್ನ ಜ್ಞಾನದ ಮುಳ್ಳಿನಿಂದ ತೆಗೆಯುವುದು ಅಕ್ಷರ, ಅಧರ್ಮದ ಮುಳ್ಳನ್ನ ಧರ್ಮದ ಮುಳ್ಳಿನಿಂದ ತೆಗೆಯುವುದು ಈ ನಮ್ಮ ದಸರಾ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ತಂದಿದೆ. ಹಬ್ಬ ಇದ್ದ ಕಡೆ ಸಂಸ್ಕೃತಿ ಇರ್ತದೆ, ಸಂಸ್ಕೃತಿ ಇದ್ದ ಕಡೆ ಸರಸ್ವತಿ ಇರ್ತಾಳೆ, ಸರಸ್ವತಿ ಇರೋ ಕಡೆ ಕಲೆ ಇರ್ತದೆ, ಕಲೆ ಇದ್ದ ಕಡೆ ಬೆಲೆ ಇರ್ತದೆ. ಅದಕ್ಕೆ ಇವತ್ತು ದಸರೇ ಸಾಕ್ಷಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇದು ನಮ್ಮ ಸಂಸ್ಕೃತಿ, ದಸರಾ ಮೂಲಕ ಕಲೆ ಮತ್ತು ಸಂಸ್ಕೃತಿಗೆ ಪ್ರೋತ್ಸಾಹವನ್ನು ಕೊಟ್ಟಂತ ಇತಿಹಾಸ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಡೊಳ್ಳು ಕುಣಿತ, ಟಮಟೆ, ನಗಾರಿ, ವೀರ್ಗಾಸೆ, ಕೋಲಾಟ, ಯಕ್ಷಗಾನ, ಅನೇಕ ಕಲಾವಿದರು ಕರ್ನಾಟಕದ ಸಂಸ್ಕೃತಿಯನ್ನ ಇವಂತೂ ಕೂಡ ಜೀವಂತವಾಗಿ ಇಟ್ಟಿದ್ದಾರೆ. ಆ ಎಲ್ಲ ಸಾವಿರಾರು ರಂಗಭೂಮಿ ಕಲಾವಿದರು, ಹಾಡುಗಳು, ಸಂಗೀತ, ಕಲೆಯನ್ನ ಬೆಳೆಸಿ ಉಳಿಸಿದವ್ರಿಗೆಲ್ಲರೂ ಕೂಡ ಇವತ್ತು ನಾನು ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ದಸರಾ ಮಕ್ಕಳಿಗೆ ಬಣ್ಣಗಳ ಹಬ್ಬ, ಮನೆ ಮನೆಗಳಲ್ಲಿ ಬಣ್ಣದ ಗೊಂಬೆಗಳನ್ನು ಇಟ್ಟು ಆ ಇತಿಹಾಸವನ್ನ ಸ್ಮರಿಸ್ಕೊಳ್ತಾ ಇದ್ದಾರೆ. ಒಬ್ಬ ಕಲಾವಿದನಿಗೆ ಅದೊಂದು ಅದ್ಭುತವಾದಂತಹ ಒಂದು ವೇದಿಕೆ, ಒಬ್ಬ ವ್ಯಾಪಾರಿಗೆ ಒಳ್ಳೆಯ ಅವಕಾಶ, ಅವನ ಬದುಕಿನಲ್ಲಿ ಒಂದು ಹೊಸ ದಿಕ್ಕನ್ನೇ ನೋಡುವಂತ ಒಂದು ಅವಕಾಶ, ಒಬ್ಬ ಪ್ರವಾಸಿಗನಿಗೆ ಮರೆಯಲಾದಂತ ಒಂದು ದೊಡ್ಡ ಅನುಭವ. ಅದಕ್ಕೆ ವಿಶ್ವದಿಂದ ಅನೇಕ ಪ್ರವಾಸಿಗಳು ಈ ದಸರಾ ನೋಡಲಿಕ್ಕೆ ಬರ್ತಾ ಇದ್ದಾರೆ. ಮೈಸೂರು ತನ್ನ ತಾನೇ ಮತ್ತೆ ಕೊಂಡೊಯ್ದುವಂತ ಒಂದು ಹೊಸ ದಿನಗಳು ಇವತ್ತು ಪ್ರಾರಂಭ ಆಗ್ತಾ ಇದೆ. ಮೈಸೂರಿನ ಸಂಸ್ಕೃತಿ ಒಬ್ಬರಿಂದ ಬಂದದ್ದಲ್ಲ, ರಾಜ್ಯರು, ಕಲಾವಿದರು, ಕುಶಕರ್ಮಿಗಳು, ಸಂಗೀತಗಾರರು, ಶಿಕ್ಷಕರು, ವ್ಯಾಪಾರರು ಎಲ್ಲರೂ ಕೂಡ ಬೆವರನ್ನ ಸುಲಿಸಂತ ಒಂದು ಫಲವಿದು. ಮೈಸೂರಿನ ದೊಡ್ಡ ಸಂಪತ್ತು ಅರಮನೆ ಮಾತ್ರ ಅಲ್ಲ, ಅದರ ಹೆಸರಿನಲ್ಲಿ ಮೇಲೆ ಜನಕ್ಕಿರುವಂತ ಒಂದು ದೊಡ್ಡ ನಂಬಿಕೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ರೇಷ್ಮೆಯ ಉಡುಗೆಯವರೇ ಆಗಿರ್ತದೆ, ಶ್ರೀಗಂಧ ಪರಿಮಳ ಆಗಿರ್ತದೆ, ಚಿತ್ರಕಲೆ ಅಲಂಕವಾಗಿರ್ತದೆ, ಸಂಗೀತದ ಮನಸ್ಸು ಹಗುರು ಮಾಡ್ತದೆ. ಇವತ್ತು ರಾಜ್ಯದ ಒಂದು ನಾಡಿನ ಹಬ್ಬದ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಆಶೀರ್ವಾದವನ್ನು ಕೂಡ ನಾನು ಪಡೆದಿದ್ದೇನೆ. ನಾನು ನಾನೇ ಎಂಬುದು ಅಧರ್ಮ, ನಾವು ನಮ್ಮದು ಎನ್ನುವುದು ಸುಧರ್ಮ, ಅದನ್ನು ನೀವೆಲ್ಲ ಸೇರಿ ಕಾಪಾಡಿಕೊಂಡು ಬಂದಿದ್ದೀರಿ. ನವ ದುರ್ಗೆಯರ ಆಶೀರ್ವಾದ, ದುರ್ಗೆಯರ ಜೊತೆಯಲ್ಲಿ ರಾಜ್ಯದ ಕೋಟ್ಯಾಂತರ ತಾಯಂದಿರು ಆಶೀರ್ವಾದ ಕೂಡ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ.
1: ಮೈಸೂರು ಜಿಲ್ಲಾಧಿಕಾರಿಗಳಾದ ಜಿ ಲಕ್ಷ್ಮೀಕಾಂತರೆಡ್ಡಿ ಅವರು ಸ್ವಾಗತಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜು ಎಸ್ ತಂಗಡಗಿ ಅವರು ಅತಿಥಿಗಳಾಗಿ ಮಾತನಾಡಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಹಲವು ಸಚಿವರು, ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಉನ್ನತಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಕೆಎಂ ವಸುಂಧರ ಅವರ ವಂದನಾರ್ಪಣೆಯೊಂದಿಗೆ ಉದ್ಘಾಟನಾ ಸಮಾರಂಭ ಸಂಪನ್ನಗೊಂಡಿತು.
3: ಮೈಸೂರು ದಸರಾ ಮಹೋತ್ಸವದ ಪ್ರಧಾನ ಆಕರ್ಷಣೆ ಫಲ ಪುಷ್ಪ ಪ್ರದರ್ಶನವನ್ನು ಇಂದು ಮಧ್ಯಾಹ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಿದರು.

0: ಕೊಚ್ಚನಗರಿ ಮೈಸೂರಿನ ಹೃದಯ ಭಾಗದಲ್ಲಿರುವ ಕುಪ್ಪಣ್ಣ ಪಾರ್ಕ್ನಲ್ಲಿ ಇಂದು ಉದ್ಘಾಟನೆಯಾಗಿರುವ ಫಲಪುಷ್ಪ ಪ್ರದರ್ಶನ ಬರುವ 21ನೇ ತಾರೀಕಿನವರೆಗೆ ಮೈಸೂರು ದಸರಾ ಪ್ರವಾಸಿಗರ ಹುರುನ್ಮನವನ್ನ ತಣಿಸಲಿದೆ.
1: ಎಲ್ರಿಗೂ ನಮಸ್ಕಾರ, ನಾನು ರೂಪಶ್ರೀ. ಮೈಸೂರು ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ದಿನ ದಸರಾ ಫಲಪುಷ್ಪ ಪ್ರದರ್ಶನ ಒಂದು ಥೀಮ್ ಬೇಸ್ಡ್ ಅಲ್ಲಿ ಇನಾಗ್ರೇಟ್ ಮಾಡಿದೀವಿ. ಅದು ಪ್ರಜಾಪ್ರಭುತ್ವದ ಹಬ್ಬ ವಿಷಯವನ್ನ ಇಟ್ಕೊಂಡು ಈ ದಿನ ನಾವು ವಿಧಾನಸೌಧದ ಮಾದರಿಯನ್ನ 2 ಲಕ್ಷಕ್ಕೂ ಹೆಚ್ಚು ಗುಲಾಬಿ ಮತ್ತು ಸೇವಂತಿಗೆಗಳನ್ನ ಬಳಸಿ ಒಂದು ಮಾದರಿಯನ್ನ ರಚನೆ ಮಾಡಿದ್ದೀವಿ. ಅದ್ರ ಮುಂದೆ ಓಟ್ ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇದೆ, ಯಾಕೆ ಓಟ್ ಮಾಡಬೇಕು, ಹಾಗಾಗಿ ಯುವ ಜನತೆ ಇದನ್ನ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇರೋದ್ರಿಂದ ಈ ಒಂದು ಮಾದರಿಯನ್ನ ನಾವು ಮಾಡಿದ್ದೇವೆ. ವಿಧಾನಸೌಧದ ಮುಂದೆನೆ ಯುವರ್ ಓಟ್ ಯುವರ್ ವಾಯ್ಸ್ ಅವರ್ ನೇಷನ್ ಮತ್ತೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎನ್ನುವ ಮಾದರಿಗಳನ್ನು ಸಹ ನಾವು ಇಲ್ಲಿ ಪ್ರತಿಬಿಂಬಿಸಿದೀವಿ. ಹೆಚ್ಚು ಯುವಜನರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಶಕ್ತಿ ವಿಭಜನೆ ಮತ್ತು ಸಮತೋಲನದ ಭದ್ರತೆ ಅಂಶದ ಪ್ರಜಾಪ್ರಭುತ್ವದ 3 ಸ್ತಂಭಗಳನ್ನು ಸಹ ನಾವು ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ದೀವಿ. ಅದೇ ರೀತಿ ಮತದಾನದ ಪೆಟ್ಟಿಗೆ ವಿದ್ಯುನ್ಮಾನ ಯಂತ್ರಗಳು ಪ್ರಜಾಪ್ರಭುತ್ವದ ಹಬ್ಬ ಮತದಾನದ ವಿಷಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅವುಗಳ ಒಂದು ಮಾದರಿಯನ್ನು ಸಹ ನಾವು ಇಲ್ಲಿ ರಚನೆಯನ್ನ ಮಾಡಿದ್ದೇವೆ. ನನ್ನ ಮತ ನನ್ನ ಹಕ್ಕು ನನ್ನ ಹೊಣೆ ಎಂಬ ಘೋಷವಾಕ್ಯದೊಂದಿಗೆ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಮಹಿಳೆಯರು ಹಿರಿಯ ನಾಗರಿಕರು ಸೇರಿದಂತೆ ಯುವಕರು ಭಾಗವಹಿಸುವ ಸಂದೇಶವನ್ನು ಸಾರುವಂತಹ ಪುಷ್ಪ ಪ್ರತಿಕೃತಿಯನ್ನು ಸಹ ನಾವು ಇಲ್ಲಿ ಇಟ್ಟಿದ್ದೇವೆ. ಮೈಸೂರು ಅರಮನೆ ಮಂಡಳಿಯವರ ವತಿಯಿಂದ ಸಿಂಹಾಸನರೂಢ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯವರ ಒಂದು ಪುಷ್ಪಕೃತಿಯನ್ನು ಸಹ ರಚನೆ ಮಾಡಿದ್ದೇವೆ. ದೇಶದಲ್ಲಿ ಪ್ರಥಮ ಬಾರಿಗೆ ನಮ್ಮ ಗಾಜಿನ ಮನೆ ಒಳಾಂಗಣ ಏನಿದೆ ಅದರಲ್ಲಿ ನಿರಂತರ ಸುಗಂಧ ದ್ರವ್ಯಗಳ ಸುವಾಸನೆಯನ್ನು ಸೂಚಿಸುವ ಪರಿಮಳ ತುಂಬಿರುತ್ತೆ. ದಸರಾ ಕೇಕ್ ಶೋ ವತಿಯಿಂದನೂ ಸಹ ಒಂದು ಬೃಹದಾಕಾರದ ಕೇಕ್ನ ಒಂದು ಮಾದರಿಯನ್ನ ಕಲ್ಪನೆಯನ್ನ ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ನಮ್ಮದೇ ತೋಟಗಳಲ್ಲಿ ಬೆಳೆದಂತಹ 49 ಬಗೆಯ ವಾರ್ಷಿಕ ಅಲಂಕಾರಿಕ ಪುಷ್ಪ 75,000 ಹೆಚ್ಚು ಕುಂಡಗಳಲ್ಲಿ ಬೆಳೆಸಿ ಇಲ್ಲಿ ವಿವಿಧ ಮಾದರಿಗಳಲ್ಲಿ ನಾವು ಜೋಡಣೆಯನ್ನು ಆಕರ್ಷಕ ರೀತಿಯಲ್ಲಿ ಮಾಡಿದ್ದೇವೆ. ಅದರ ಜೊತೆಗೆ ಕೃಷಿ ಮತ್ತು ತೋಟಗಾರಿಕೆ ಸಂಬಂಧಿತ ಮಳಿಗೆಗಳಿದ್ದಾವೆ. ಬಂದಂತಹ ಜನರಿಗೆ ಆಹಾರ ಮಳಿಗೆಗಳು ಸಹ ಇಲ್ಲಿ ತಲೆ ಎತ್ತಿದ್ದಾವೆ. ಈ ವರ್ಷದಲ್ಲಿ ವಿಶೇಷ ವಿಭಿನ್ನವಾಗಿ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ. ಲಿಂಗಬುದ್ಧಿಯಲ್ಲೂ ಸಹ ನಾವು ಈ ಸಲ ಪುಷ್ಪಮೇಳವನ್ನ ಇದರ ಜೊತೆಯಲ್ಲೇ ಒಂದು ಉದ್ಘಾಟನೆಯನ್ನ ಮಾಡಿದ್ದೇವೆ. ಈ ಸಲ ನಾವು ವಿವಿಧ ಪ್ರತಿಮೆಗಳನ್ನ ಮಾದರಿಗಳನ್ನ ಅಲ್ಲೂ ಸಹ ರಚನೆಯನ್ನ ಮಾಡಿದ್ದೇವೆ. ಅದನ್ನು ನೋಡಬಹುದು ಮತ್ತೆ ವಿವಿಧ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಬೆಳೆಗಳ ಬಗೆಗಳನ್ನು ಸಹ ಅಲ್ಲಿ ತಿಳ್ಕೊಳ್ಬಹುದು. ಇದು ಇವತ್ತು 11 ಉದ್ಘಾಟನೆಗೊಂಡಿದೆ. ಸತತ 11 ದಿನಗಳ ಕಾಲ ಅಂದ್ರೆ 21 ರಾತ್ರಿ 9 ನಡೀತಾ ಇರುತ್ತೆ. ಹಾಗಾಗಿ ರಾಜ್ಯದ ವಿವಿಧ ಜಿಲ್ಲೆಯ ಜನರು ದಸರಾ ನೋಡ್ಲಿಕ್ಕೆ ಏನು ಬರ್ತೀರಿ ಅವರು ದಯಮಾಡಿ ಒಂದು ಬಾರಿ ದಸರಾ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿಯನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.
2: ಮೈಸೂರು ದಸರಾ ವಿಶ್ವವಿಖ್ಯಾತವಾದರೆ ಅದರಲ್ಲಿ ವಸ್ತು ಪ್ರದರ್ಶನ ಸುಪ್ರಸಿದ್ಧ. ಎಲ್ಲರನ್ನ ಅದರತ್ತ ಕೈಬೀಸಿ ಕರೆಯುವ ಈ ಬಾರಿಯ ವಸ್ತು ಪ್ರದರ್ಶನ ಇಂದೇ ಸಾರ್ವಜನಿಕರ ಭೇಟಿಗೆ ಉದ್ಘಾಟಿಸಲಾಯಿತು. ನಗರದೆಲ್ಲೆಡೆ ಇರುವಂತೆ ಇಲ್ಲಿಯ ದೀಪಾಲಂಕಾರ ನಮ್ಮನ್ನ ಸ್ವಾಗತಿಸಲು ಸಜ್ಜಾಗಿ ನಿಂತಿದೆ. ಅತಿ ದೀರ್ಘಕಾಲ ಅಂದರೆ 90 ದಿನಗಳ ಕಾಲ ದಸರಾ ಸಂಭ್ರಮವನ್ನ ಆಚರಿಸುವುದು ಈ ವಸ್ತು ಪ್ರದರ್ಶನ ಅಂದರೆ ತಪ್ಪಾಗಲಾರದು. ಹಿರಿಯರ ನಡಿಗೆ ಮಳಿಗೆಯ ಬಳಿಗಾದರೆ ಕಿರಿಯರ ನೋಟದಲ್ಲಿ ಆಟವೇ ಊಟ. ಆಸಕ್ತರಿಗೆ ಅನೇಕ ಸರ್ಕಾರಿ ಇಲಾಖೆಗಳ ಜ್ಞಾನದ ಭಂಡಾರ, ಚಿಣ್ಣರ ಮನಸ್ಸಿಗೆ ಖುಷಿಯ ಚಿತ್ತಾರ, ಸಂಚಾರದ ನಡುವೆ ಸಿಗುವುದು ಅನೇಕ ಆಹಾರ, ದಸರಾ ಸಡಗರಕ್ಕೆ ಇದೊಂದು ಉತ್ತಮ ಅಲಂಕಾರ. ಆಡುತ್ತಾ ನಡೆಯುತ್ತಾ ಸಾಗುವ ಪ್ರವಾಸಿಗರಿಗೆ ವಿವಿಧ ಕರಕುಶಲ ವಸ್ತುಗಳು, ಗೃಹ ಉಪಯೋಗಿ ಸಾಮಗ್ರಿಗಳು, ವೈವಿಧ್ಯಮಯ ಮಳಿಗೆಗಳು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದೆ. ಒಟ್ಟಾರೆ ಎಲ್ಲರ ಮನಸೂರೆಗೊಳ್ಳುವುದರಲ್ಲಿ ತನ್ನದೇ ಆಟ ಚಾಪನ್ನು ಮೂಡಿಸಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಪ್ರವಾಸೋದ್ಯಮ ಇಲಾಖೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರುದ್ರೇಶ್ ಕೆ ಅವರು ಹೀಗೆ ಹೇಳಿದರು.
3: ನಾಡ ದಸರಾ ಉದ್ಘಾಟನೆ ಆಗಿದೆ. ಇದೇ ದಿನ 7:30 ಎಲ್ಲ ಗಣ್ಯರಿಂದ ನಮ್ಮ ದಸರಾ ವಸ್ತು ಪ್ರದರ್ಶನ ಉದ್ಘಾಟನೆ ಆಗಿದೆ. ಇದು ದಿನಾಂಕ 11/10/2026 January 8, 2027 ಒಟ್ಟು 90 ದಿನಗಳ ಕಾಲ ಈ ದಸರಾ ವಸ್ತು ಪ್ರದರ್ಶನ ಇರುತ್ತೆ. ವಿವಿಧ ರಾಜ್ಯಗಳಿಂದ ದೇಶಗಳಿಂದ ಸುಮಾರು 15-18 lakh ಜನ ಈ ವೀಕ್ಷಣೆಯನ್ನು ಮಾಡ್ತಾರೆ. ಇಲ್ಲಿ ಒಟ್ಟು 80 acres ಪ್ರದೇಶ ವಿಸ್ತರಣೆ ಇದೆ. ಒಂದು ಹೊಯ್ಸಳ ರೀತಿಯಲ್ಲಿ ಒಂದು ಕಮರ್ಷಿಯಲ್ ಸ್ಟಾಲ್ ಅಂತ ಮಾಡಿದ್ದೀವಿ. ಅಲ್ಲಿ ಎಲ್ಲಾ ರೀತಿಯ ವಸ್ತುಗಳು ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಆಗುತ್ತೆ. ದಕ್ಷಿಣ ಭಾರತಕ್ಕೇನೆ ಒಂದು ಉದ್ದವಾದ ಒಂದು ಮ್ಯೂಸಿಕಲ್ ಫೌಂಟೈನ್ ಸಂಗೀತ ಕಾರಂಜಿಯನ್ನ ಮಾಡಿದ್ದೀವಿ. ಪ್ರತಿದಿನ 3 ಸಮಯದಲ್ಲಿ 7:30, 8:30 ಮತ್ತು 9:30 ಒಟ್ಟು 450 ಅಡಿ ಉದ್ದ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ

0: ಸಂಗೀತ ಕಾರಂಜಿ, ಅದನ್ನು ಪ್ರದರ್ಶನ ಮಾಡ್ತೀವಿ. ನಮ್ಮ ಫುಡ್ ಸ್ಟಾಲ್ ಇದೆ, ಅದರ ನಂತರ ಅಮ್ಯೂಸ್ಮೆಂಟ್ ಪಾರ್ಕ್, ವಿವಿಧ ವಿನ್ಯಾಸದಲ್ಲಿ ಒಂದು ದೀಪಾಲಂಕಾರವನ್ನು ಮಾಡಿದ್ದೀವಿ, ಅದನ್ನು ಕೂಡ ವೀಕ್ಷಣೆ ಮಾಡ್ಬೋದು. ನಂತರ ಒಂದು ಡಿಸ್ನಿಲ್ಯಾಂಡ್ ಅಂತ ಒಂದು ಸೆಲ್ಫಿ ಪಾಯಿಂಟ್ ಕೂಡ ಮಾಡಿದ್ದೀವಿ. ನಮ್ಮ ಕರ್ನಾಟಕ ಸರ್ಕಾರದ ವಿವಿಧ 30 ಇಲಾಖೆಗಳ ಸಾರ್ವಜನಿಕರಿಗೆ ಏನು ಸವಲತ್ತುಗಳು, ಸಹಾಯಧನಗಳು ಮತ್ತು ಮಾಹಿತಿಗಳು ಸಿಗುತ್ತೆ ಅಂತ ತುಂಬಾ ವಿನ್ಯಾಸವಾಗಿ ನಮ್ಮೆಲ್ಲ ಸರ್ಕಾರಿ ಮಳಿಗೆಗಳನ್ನ ಮಾಡಿರ್ತಾರೆ. ಇದರಲ್ಲಿ ನಿಮಗೆ ಎಲ್ಲಾ ತರಹದ ಮಾಹಿತಿಗಳು ಸಿಗುತ್ತೆ. ಕಂಪ್ಲೀಟ್ 90 ದಿನ ಯಶಸ್ವಿಯಾಗಿ ನಾವು ಈ ದಸರಾವನ್ನ ಮಾಡ್ತೀವಿ. ಮತ್ತೆ ಒಂದು ಮುಖ್ಯವಾದ ವಿಷಯ, ಈ ಸಲ ನಮ್ಮಲ್ಲಿ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ಮತ್ತೆ ಇಸ್ರೋ ಅವರು ವಿವಿಧ ಆಧುನೀಕರಣ ಎಕ್ವಿಪ್ಮೆಂಟ್ಸ್ ಗಳ ಸಮೇತ ಡಿಸ್ಪ್ಲೇ ಮಾಡ್ತಾ ಇದಾರೆ. ಅದು ಕೇವಲ 15 ದಿನ ಮಾತ್ರ ಇರುತ್ತೆ, 11ನೇ ತಾರೀಕಿಂದ 22ನೇ ತಾರೀಕವರೆಗೂ. ಆ ನಿಟ್ಟಿನಲ್ಲಿ ಅದು ತುಂಬಾ ಯಾರು ನೋಡಕ್ಕಾಗಲ್ಲ. ಈ ಸೆಕ್ಯೂರ್ಡ್ ಎಕ್ವಿಪ್ಮೆಂಟ್ಸು, ಗನ್ಸು ಮತ್ತೆ ಅವ್ರದ್ದು ಡಿಸ್ಪ್ಲೇಸ್ ಎಲ್ಲ ಇರುತ್ತೆ. ಮತ್ತೆ ಯೂತ್ಸ್ ವಾಂಟ್ಸ್ ಟು ಜಾಯಿನ್ ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್ ಕ್ಯಾನ್ ಆಲ್ಸೋ ಗೆಟ್ ದ ಇನ್ಫಾರ್ಮೇಶನ್.
1: ನಾಡಹಬ್ಬ ದಸರಾದ ಮತ್ತೊಂದು ಮುಖ್ಯ ಆಕರ್ಷಣೆ ಅಂದರೆ ಅತಿ ಹೆಚ್ಚು ಇತಿಹಾಸವನ್ನು ಹೊಂದಿರುವಂತಹ ಸಾಂಪ್ರದಾಯಿಕ ಕ್ರೀಡೆ

0: ಇಪ್ಪತ್ತೆರಡನೇ ತಾರೀಕುವರೆಗೂ ಆ ನಿಟ್ಟಿನಲ್ಲಿ ತುಂಬಾ ಯಾವುದು ನೋಡೋಕ್ಕಾಗಲ್ಲ. ಈ ಸೆಕ್ಯೂರ್ಡ್ ಎಕ್ವಿಪ್ಮೆಂಟ್ಸು, ಗನ್ಸು, ಮತ್ತೆ ಅವ್ರದ್ದು ಡಿಸ್ಪ್ಲೇಸ್ ಎಲ್ಲ ಇರುತ್ತೆ. ಮತ್ತೆ ಯೂತ್ಸ್ ವಾಂಟ್ಸ್ ಟು ಜಾಯಿನ್ ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್ ಕ್ಯಾನ್ ಆಲ್ಸೋ ಗೆಟ್ ದ ಇನ್ಫಾರ್ಮೇಶನ್.
1: ನಾಡಹಬ್ಬ ದಸರಾದ ಮತ್ತೊಂದು ಮುಖ್ಯ ಆಕರ್ಷಣೆ ಅಂದರೆ ಅತಿ ಹೆಚ್ಚು ಇತಿಹಾಸವನ್ನು ಹೊಂದಿರುವಂತಹ ಸಾಂಪ್ರದಾಯಿಕ ಕ್ರೀಡೆ ಕುಸ್ತಿ ಪಂದ್ಯಾವಳಿ. ಈ ಪಂದ್ಯಕ್ಕಾಗಿ ಸಾಕಷ್ಟು ತಯಾರಿಗಳನ್ನು ನಡೆಸಿಕೊಂಡು ನೂರಾರು ಕುಸ್ತಿಪಟುಗಳು ಹಾಜರಿದ್ರು. ಇಂದು ಸಂಜೆ 4 ಗಂಟೆಗೆ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿರುವ ಶ್ರೀ ಡಿ ದೇವರಾಜ ಅರಸ್ ವಿವಿಧೋದ್ದೇಶ ಕ್ರೀಡಾಂಗಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆಯನ್ನು ನೆರವೇರಿಸಿದರು. 7 ದಿನಗಳ ಕಾಲ ಈ ಕುಸ್ತಿ ಪಂದ್ಯಾವಳಿ ನಡೆಯಲಿದ್ದು ನಾಡ ಕುಸ್ತಿ, ಪಾಯಿಂಟ್ ಕುಸ್ತಿ ಹಾಗೂ ಪಂಜಾ ಕುಸ್ತಿ ಎಂಬ 3 ವಿಭಿನ್ನ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ ಎಂದು ತಿಳಿಸಲಾಯಿತು. ಈ ಬಾರಿಯಿಂದ ವಿಶೇಷವಾಗಿ ಕ್ರಿಕೆಟ್ ಮಾದರಿಯಲ್ಲಿ ವಿಡಿಯೋ ಅನಾಲಿಸಿಸ್ ಹಾಗೂ ಥರ್ಡ್ ಅಂಪೈರ್ ತೀರ್ಪನ್ನು ಪರಿಗಣಿಸುವಂತೆ ಮಾಡಲಾಗಿದೆ. ಅಖಾಡದಲ್ಲಿ ಸಾಂಪ್ರದಾಯಿಕ ಮಟ್ಟಿ ಪೂಜೆಯೊಂದಿಗೆ ಪ್ರಾರಂಭವಾದ ಈ ಪೈಲ್ವಾನರ ಕಸರತ್ತು ದಸರಾ ಮಹೋತ್ಸವದ ಜೀವನಾಡಿಯಾಗಿದೆ. ಹುರಿದುಂಬಿಸುವ ಪ್ರೇಕ್ಷಕರ ಕೂಗಾಟ, ತಗ್ಗದ ಪಟುಗಳ ಪೈಪೋಟಿ, ಪೈಲ್ವಾನರ ಪೌರುಷ ಎಲ್ಲರನ್ನ ಆಶ್ಚರ್ಯಗೊಳಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮೈಸೂರು ಜಿಲ್ಲೆಯ ಕುಸ್ತಿ ಸಂಘಟಕರಾದ ಪೈಲ್ವಾನ್ ಚಂದ್ರಶೇಖರ್,
2: ದಸರಾ ಅಂದ್ರೆ ಕುಸ್ತಿ, ಕುಸ್ತಿ ಅಂದ್ರೆ ದಸರಾ. ಪ್ರತಿ ವರ್ಷಂತರ ಈ ವರ್ಷನೂ ಕುಸ್ತಿ ಕೂಡ ಭಾರಿ ಅದ್ದೂರಿಯಾಗಿ ನಡೀತಿದೆ. ಇದು ನಮ್ಮ ಎಸ್ ಪಿ ಸಾಹೇಬರಾದ ನಾಗೇಶ್ವರ ಹ್ಯಾಂಡ್ ಓವರ್ ಬರ್ತದೆ. ಮೈಸೂರಲ್ಲಿರುವಂತಹ ಹಿರಿಯ ಪೈಲ್ವಾನುಗಳಿಗೆಲ್ಲ ಕರೆದಿ ಕುಸ್ತಿ ಯಾಕೆ ನಡೀಬೇಕು, ಏನ್ ನಡೀಬೇಕು ಅಂತ ಫಸ್ಟ್ ಅವರ್ ಒಂದು 2-3 ಮೀಟಿಂಗ್ ಮಾಡ್ತಾರೆ. ನಂತರ ಜೊತೆ ಕಟ್ಟ ಕಾರ್ಯಕ್ರಮ ನಡೀತದೆ. ಮೈಸೂರು, ನಂಜನಗೂಡು, ಚಾಮರಾಜನಗರ, ಮಂಡ್ಯ, ಕರ್ನಾಟಕ ಸ್ಟೇಟ್ ಇಂದ ಎಲ್ಲಾ ಪೈಲ್ವಾನುಗಳು ದಸರಾಕ್ಕೋಸ್ಕರ ರೆಡಿ ಆಯ್ತಾರೆ. ಯಾಕೆಂದ್ರೆ ದಸರಾನ ವರ್ಷಕ್ಕೊಂದ್ಸಲ ಬರೋದು ನಮ್ಮ ಊರು ಹಬ್ಬತ್ತರ. ಇದು ಕಂಟಿನ್ಯೂ 7 ದಿನ ಸಂಪ್ರದಾಯ ಪ್ರಕಾರ ನಾಡ ಕುಸ್ತಿ ನಡೀತದೆ. ಅದು ಮಣ್ಣು ಕುಸ್ತಿ, ಪಾಯಿಂಟ್ ಕುಸ್ತಿ ನಡೀತದೆ. ಇವತ್ತು ಏನು ಕಾಲೇಜ್ ಲೆವೆಲ್ಗಳಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ಗಳಲ್ಲಿ, ಒಲಿಂಪಿಕ್ ಅಲ್ಲಿ ಏನು ಮ್ಯಾಟ್ ಕುಸ್ತಿ ನಡೀತದೆ ಅದು ಕೂಡ ನಡೀತದೆ. ಪ್ರತಿ ತೂಕದಲ್ಲೂ ನಡೀತದೆ. ಅದು ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 8-9-10 ಗಂಟೆವರೆಗೂ ನಾಡ ಕುಸ್ತಿನೂ ನಡೀತದೆ. ಮೈಸೂರು ಮಹಾರಾಜರದ್ದು ದಸರಾ ಕುಸ್ತಿ ಗದೆ ತಕೊಂಡ್ರು ಕೂಡ ಒಂದು ವ್ಯಾಲ್ಯೂ ಜಾಸ್ತಿ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಇಡೀ ಕರ್ನಾಟಕದಲ್ಲಿ ಗದೆ ತಗಬೇಕು ಅಂತಂದ್ರೆ ಮೈಸೂರಲ್ಲಿ ದಸರಾ ಕುಸ್ತಿ ಗದೆ ತಕೊಂಡ್ರು ಕೂಡ. ಯಾಕೆಂದ್ರೆ ಪ್ಯೂರ್ ಬೆಳ್ಳಿ ಕೊಡೋದಿಲ್ಲಿ, 4 ವೇಟ್ ಕೊಡ್ತಾರೆ. 4 ವೇಟ್ ಪ್ಯೂರ್ ಬೆಳ್ಳಿ. ಕುಮಾರ್ ಪ್ರಶಸ್ತಿ ಇರ್ಬೋದು, ಕಂಠೀರವ ಪ್ರಶಸ್ತಿ ಇರ್ಬೋದು, ಕಿಶೋರ್ ಪ್ರಶಸ್ತಿ ಇರ್ಬೋದು, ಕಿಶೋರಿ ಪ್ರಶಸ್ತಿ ಇರ್ಬೋದು. 94-93 3 ಜನ ಹೆಣ್ಮಕ್ಳು ಇದ್ದಿದ್ದು, ಇವತ್ತು ಹೆಣ್ಮಕ್ಳು ಭಾರಿ ಬೆಳೆದಿದ್ದಾರೆ, ಭಾರಿ ಹೆಣ್ಮಕ್ಳು ಬರ್ತಾರೆ. ಹೆಣ್ಮಕ್ಳು ತೂಕಾನೇ ಇದೆ. ಈ ವರ್ಷ ಅಂತೂ ವಿಶೇಷತೆ ಏನು ಅಂತ ಅಂದ್ರೆ ಹೆಣ್ಮಕ್ಳದ್ದು ಭಾರಿ ಫೈಟ್ ಇದೆ. ಪ್ರಥಮ ಬಾರಿಗೆ ಮೈಸೂರಲ್ಲೇ 40 ಜನ ಹೆಣ್ಮಕ್ಳು ದಸರಾ ರೆಡಿ ಆಗಿದ್ದಾರೆ. ಸಲ ಹೆಣ್ಮಕ್ಳದ್ದು ಭಾರಿ ಫೈಟ್ ಇದೆ ಪಾಯಿಂಟ್ ಕುಸ್ತಿಲಿ. ಆಮೇಲೆ ಮಟ್ಟಿ ಕುಸ್ತಿನೂ ಆಡ್ತಾರೆ ಅವರು, ಅದೇ ವಿಶೇಷತೆ. ಯಾಕೆಂದ್ರೆ ಹೆಣ್ಮಕ್ಳುಗಳು ಮೊದಲು ಬರ್ತಾ ಇರಲಿಲ್ಲ, ಇವತ್ತು ಕುಸ್ತಿಗೂ ಹೆಣ್ಮಕ್ಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮ್ಯಾಟ್ ಕುಸ್ತಿ, ಪಾಯಿಂಟ್ ಕುಸ್ತಿ ಅಂತಂದ್ರೆ ಈ ಉದ್ಘಾಟನೆ ದಿನ ಮಾತ್ರ ಮಟ್ಟಿ ಕುಸ್ತಿ ನಡೀತದೆ. ಪಾಯಿಂಟ್ ಕುಸ್ತಿ ಒಂದೇ ಒಂದು ಓಪನಿಂಗ್ ಮಾಡಿ ಬಿಡ್ಬಿಡ್ತಾರೆ. ಪಾಯಿಂಟ್ ಕುಸ್ತಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಡೀತದೆ. ಮಟ್ಟಿ ಕುಸ್ತಿ ಸಾಯಂಕಾಲ 6 ಗಂಟೆಯಿಂದ ಒಂದು 7-8 ಗಂಟೆವರೆಗೂ ನಡೀತದೆ. ಆಮೇಲೆ ಜನಗಳಿಗೆ ಉಚಿತ, ಪ್ರತಿಯೊಬ್ಬರು ಬರ್ಬೋದು, ಪ್ರತಿಯೊಬ್ಬರು ನೋಡ್ಬೋದು. ನೀವೇ ನೋಡ್ತಾ ಇದೀರಾ ನೋಡಿ ಜನಗಳು ಯಾವ ರೀತಿ ಕುಂತವ್ರೆ. 17ನೇ ತಾರೀಕಿಗೆ ಫೈನಲ್ ನಡೀತದೆ. ಆಮೇಲೆ U15 ಇರ್ಬೋದು, U17 ಇರ್ಬೋದು, ಎಲ್ಲಾ ಫೈನಲ್ ಒಂದೇ ದಿನ ನಡೀತದೆ. 4-5 ವರ್ಷದಿಂದ ಪ್ರತಿ ಗದೇನು ಹೊರಗಡೆ ಅವ್ರು ತಗೊಂಡು ಹೋಯ್ತಿದ್ರು. ನಮ್ಮ ಮೈಸೂರು, ಚಾಮರಾಜನಗರ, ಮಂಡ್ಯಗೆ ಅನ್ಬಿಟ್ಟು ಕುಮಾರ್ ಪ್ರಶಸ್ತಿ ಮಾತ್ರ ಮೈಸೂರಿಗೆ. ನಮಸ್ಕಾರ.
3: ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಇಂದು ಮೈಸೂರಿನ ಬನ್ನೂರು ರಸ್ತೆಯಲ್ಲಿರುವ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯಕಲಾ ಕಾಲೇಜು ಆವರಣದಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಹಾಗೂ ಸಂಸ್ಕೃತಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆ ಅವರು ಇಂದು ಸಂಜೆ 4:30 ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದರು.
4: ಕರಕುಶಲ ಲಲಿತ ಕಲೆ ಮತ್ತು ಕರಕುಶಲ ಇಲಾಖೆಯ ಉಪಸಮಿತಿ ಬಹಳ ಚೆನ್ನಾಗಿ ಪ್ರತಿ ವರ್ಷ ದಸರಾದಲ್ಲೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆ. 1913 ತಾಂತ್ರಿಕ ಶಿಕ್ಷಣ ಶಾಲೆ ಸಂಸ್ಥೆಯಾಗಿ ಕಲೆ ಮತ್ತು ಕರಕುಶಲ ಕಲಾವಿದರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸ್ವತಂತ್ರದ ನಂತರ ದೃಶ್ಯಕಲಾ ಮತ್ತು ಶಿಕ್ಷಣವನ್ನು ಉನ್ನತೀಕರಿಸಿ ಆಧುನಿಕ ಮತ್ತು ಸಮಕಾಲೀನ ಕಲೆ ಮತ್ತು ಸಂವೇದನೆ ಪೂರಕವಾಗುವಂತೆ 1987 ಜಯಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿ ಪ್ರಾರಂಭ ಆಯಿತು. ಇಲ್ಲಿವರೆಗೂ ಬಹಳಷ್ಟು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವಂತಹ, ಕಲೆಯಲ್ಲಿ ಪ್ರೋತ್ಸಾಹ ಕೊಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಕನಿಷ್ಠ 750 ರೂಪಾಯಿ, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾಸಿಕ ಸಮಗ್ರ ವೆಚ್ಚ ಭರಿಸುವಂತ ಕೆಲಸ ಇದು ಮಾಡ್ತಾ ಬಂದಿದೆ. ಇಲ್ಲಿಂದ ನಮ್ಮ ಮಕ್ಕಳು ಯಾರ್ಯಾರು ಹೋಗಿರ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಹೊರಗಡೆ ಒಳ್ಳೆಯ ಮಾಧ್ಯಮ ಕ್ಷೇತ್ರದೊಳಗಿರ್ಬೋದು, ವನ್ಯಜೀವಿ ಛಾಯಾಗ್ರಾಹಕರಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ತಾ ಇದ್ದಾವೆ. ಈ ಕಾವದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ರಾಜ್ಯಕ್ಕೆ ಹೆಸರು ತರುವಂತ ಕೆಲಸವನ್ನ ಇಲ್ಲಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ. ಏನಂದ್ರೆ ಇಲ್ಲಿ ಅಪಾಯಿಂಟ್ಮೆಂಟ್ ಆಗ್ಬೇಕಾಗಿದೆ, ಬಹಳ ಅವಶ್ಯಕತೆ ಇದೆ. ಡಿಪಿಆರ್ಗೆ ಪತ್ರವನ್ನು ಬರೆದು ಆದಷ್ಟು ಬೇಗ

0: ಇಲ್ಲಿ ಒಂದಿಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಹುದ್ದೆಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಅನ್ನು ಮಾಡುವಂತ ಕೆಲಸವನ್ನ ತ್ವರಿತಗತವಾಗಿ, ಏಕಂದ್ರೆ ಇದನ್ನ ಯಾಕೆ ಲೇಟ್ ಆಯ್ತು ಅಂತಂದ್ರೆ ಒಂದು ನಮ್ಮ ಸರ್ಕಾರದಲ್ಲಿ ರಿಸರ್ವೇಷನ್ ಗೊಂದಲಗಳು ಇದ್ವು, ಆ ಗೊಂದಲಕ್ಕೆ ಇವತ್ತು ಪರಿಹಾರವನ್ನು ಮಾಡ್ಕೊಂಡಿದ್ದೀವಿ. ಈ ಎಲ್ಲ ಇಲಾಖೆಯೊಳಗೂ ಪ್ರಾರಂಭವನ್ನ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿನೂ ಹುದ್ದೆಯನ್ನ ಸೆಂಕ್ಷನ್ ಮಾಡಿಕೊಂಡು ಆ ಕೆಲಸವನ್ನ ಮಾಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾ, ವಿಶಿಷ್ಟವಾದಂತ ಕಲೆಯನ್ನ ನಾನು ನೋಡಿದಂತೆ ಬಹಳ ಖುಷಿ ಪಡ್ತೀವಿ ನಾವೆಲ್ಲವೂ. ಬಹಳ ಅದ್ಭುತವಾದಂತ ಕಲೆಗೆ ಹೆಸರುವಾಸಿ ಅದು. ವಿಶೇಷವಾಗಿ ಮೈಸೂರು ಅಂದ್ರೆ ಕಲೆಗಳ ನಾಡು, ಕಲೆಗಳ ಬೀಡು ಅನ್ನುವ ರೀತಿಯೊಳಗ ಇಲ್ಲಿ ಒಂದು ಮಹಾರಾಜರು ಪ್ರಾರಂಭ ಮಾಡಿದಂತ ಒಂದು ಶಾಲೆ ಇನ್ನೂ ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳೀಲಿ, ಅದಕ್ಕೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದ.
1: ಕಾವಾ ವಿದ್ಯಾರ್ಥಿಗಳು ರಚಿಸಿದ ವಿವಿಧ ಬಗೆಯ ಕಲಾ ರಚನೆಗಳು ಪ್ರದರ್ಶನಗೊಂಡಿದ್ದವು. ಬಹುಬಗೆಯ ಕಲಾ ಮಾಧ್ಯಮಗಳು ಇಲ್ಲಿ ಅನಾವರಣಗೊಂಡಿದ್ದವು. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಆಯೋಜನೆಗೊಂಡಿದ್ದ ಕನ್ನಡ ಪುಸ್ತಕ ಮಾರಾಟ ಮೇಳವನ್ನು ಇಂದು ಕರ್ನಾಟಕ ಸರ್ಕಾರದ ಕನ್ನಡ ಹಾಗೂ ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆ ಅವರು ಉದ್ಘಾಟಿಸಿದರು. ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಸಾಂಸ್ಕೃತಿಕ ವೇದಿಕೆಯಲ್ಲಿ ಈ ಸಂಜೆ 5:30 ಸಮಾರಂಭ ನೆರವೇರಿತು. ಇದೇ ಸಂದರ್ಭದಲ್ಲಿ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಿವರಾಜ್ ಎಸ್ ತಂಗಡಿಗೆ ಅವರು,
0: ನಾನು ದಯಮಾಡಿ ಎಲ್ಲರಲ್ಲಿ ವಿನಂತಿ ಮಾಡೋದಿಷ್ಟೇ, ಮಕ್ಕಳಿಗೆ ಓದುವಂತ ಹವ್ಯಾಸ ಬರಬೇಕು, ಅವರಿಗೆ ಅದಕ್ಕೆ ಅಭಿರುಚಿಯನ್ನ ಹಚ್ಚುವಂತ ಕೆಲಸವನ್ನ ಮಾಡಬೇಕು. ಇವತ್ತೇನಾಗಿದೆ ಅಂದ್ರೆ ನಾವು ಪುಸ್ತಕ ಓದೋದು ಬಿಟ್ಟಿವಿ, ಮೊಬೈಲ್ ಓದಕ್ಕೆ ಚಾಲು ಮಾಡಿವಿ. ಇಡೀ ಜೀವನ ಹೋಗ್ತಾ ಇದೆ, ಅದಕ್ಕೆ ಹೋಗಕ್ಕಂತ ಅವಕಾಶವನ್ನು ಕೊಡಬಾರದು. ಅದಕ್ಕೆ ಈ ಒಂದು ಪುಸ್ತಕವನ್ನು ಓದುವಂತ ಹವ್ಯಾಸವನ್ನ ಬೆಳೆಸಬೇಕು ಅಂತಂದು ತಮ್ಮೆಲ್ಲರಿಗೂ ವಿನಂತಿಸುತ್ತಾ, ಈ ವರ್ಷ ಕನಿಷ್ಠ 140 ಅರ್ಜಿಗಳು ಬಂದಿದ್ದು 95 ಮಳಿಗೆ ನಿರ್ಮಾಣ ಮಾತ್ರ ನಾವು ಹಂಚಲಾಗಿದೆ. ರಾಜ್ಯದ ಭಾಗಗಳಿಂದ ಪ್ರಕಾಶಕರು ಇಲ್ಲಿಗೆ ಬಂದಿದ್ದಾರೆ, ಅವರಿಗೆ ಅನುಕೂಲವಾಗಲು ಪ್ರತಿದಿನ ಭೋಜನ ಉಪಹಾರ ಉಚಿತವಾಗಿ ನೀಡಬೇಕು ಅಂತ ಈಗಾಗಲೇ ಅವರು DC ಹೇಳುವಂತ ಕೆಲಸವನ್ನ ಮಾಡಿದ್ದೀವಿ. ಇದು ಒಂದು ಐತಿಹಾಸಿಕ ಪುಸ್ತಕ ಮೇಳ, ಎಲ್ಲ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಪ್ರತಿ ವರ್ಷ 9 ಈ ಸತಿ 11 ಇದರ ಉಪಯೋಗವನ್ನ ಸುತ್ತಮುತ್ತಲಿನ ನಮ್ಮ ರಾಜ್ಯದ ಎಲ್ಲ ಜನರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಯರು ಇದನ್ನ ಉಪಯೋಗವನ್ನು ತೆಗೆದುಕೊಳ್ಬೇಕು ಅಂತಂದೇಳಿ ನಾನು 2 ಮಾತನ್ನು ಮುಗಿಸ್ತೇನೆ.
1: ನಾಡಿನ ಅನೇಕ ಪ್ರತಿಷ್ಠಿತ ಪ್ರಕಾಶಕರು ಹಾಗೂ ಮಾರಾಟಗಾರರು ಪುಸ್ತಕ ಮಳಿಗೆಗಳನ್ನು ತೆರೆದಿದ್ದರು. ಇಂದಿನಿಂದ ಈ ತಿಂಗಳ 20 ಪ್ರತಿದಿನ ಬೆಳಿಗ್ಗೆ 10 ರಾತ್ರಿ 8:30 ಪುಸ್ತಕ ಮಳಿಗೆಗಳು ಪುಸ್ತಕ ಪ್ರಿಯರಿಗಾಗಿ ತೆರೆದಿರುತ್ತವೆ.
2: ನಾಡಹಬ್ಬ ಮೈಸೂರು ದಸರಾ ಅಂದರೆ ಸಾಂಸ್ಕೃತಿಕ ವೈಭವ, ಸಾಂಪ್ರದಾಯಿಕ ಆಚರಣೆಗಳ ಸಂಭ್ರಮದ ಜೊತೆ ನಾಡಿನ ಆಹಾರ ಸಂಸ್ಕೃತಿಯೂ ಹೌದು. ವೈವಿಧ್ಯಮಯ ಆಹಾರ ಪದ್ಧತಿಗಳು, ಪ್ರಾದೇಶಿಕ ಖಾದ್ಯಗಳು ಹಾಗೂ ರುಚಿಯ ಮೂಲಕ ನಾಡಿನ ಪರಂಪರೆಯನ್ನ ಪರಿಚಯಿಸುವ ಆಹಾರ ಮೇಳವನ್ನು ಸಂಜೆ 4 ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಮಾನ್ಯ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ರಿಜ್ವಾನ್ ಅರ್ಷದ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡುತ್ತಾ,
3: ಮೈಸೂರು ನಗರದ ಆಹಾರ ಮೇಳವನ್ನು ಉದ್ಘಾಟನೆ ಮಾಡತಕ್ಕಂತ ಭಾಗ್ಯ ನಮಗೆ ಸಿಕ್ಕಿದೆ. ಇವತ್ತಿಂದ ಚಾಲನೆ ಆಗುತ್ತೆ, ಇನ್ನು 25 ಈ ಆಹಾರ ಮೇಳ ನಡೆಯುತ್ತೆ. ದಸರಾ ಹಬ್ಬ ಇದೆಯಲ್ಲ, ಇದು ನಾಡಿನ ಸಮಸ್ತ ಜನರ ಹಬ್ಬ. ಮತ್ತೆ ಈ ಆಹಾರ ಮೇಳದಲ್ಲಿ 140 ಬೇರೆ ಬೇರೆ ಅಂಗಡಿಗಳು ಇದಾವೆ, 39 ಬೇರೆ ಬೇರೆ ರೀತಿಯ ಫುಡ್ ಸ್ಟಾಲ್ಸ್ ಹಾಕಿದ್ದೀವಿ. ಯಾಕಂದ್ರೆ ನಮ್ಮ ದೇಶ ಒಂದು ವಿಭಿನ್ನವಾದಂತ ದೇಶ, ಕರ್ನಾಟಕನೂ ಹಾಗೇನೆ. 50 ನೀವು ಪ್ರಯಾಣ ಮಾಡಿ, ಅಲ್ಲಿಯ ಊಟದ ಪದ್ಧತಿನೇ ಬೇರೆ ಆಗಿರ್ತದೆ. ನೀವು ಕಾಶ್ಮೀರಿಂದ ಶುರು ಮಾಡಿ ಅವ್ರ ಊಟದ ಪದ್ಧತಿ ನೋಡಿ, ಬರ್ತಾ ಬರ್ತಾ ಕೇರಳಕ್ಕೆ ಹೋಗಿ ಅವ್ರ ಊಟದ ಪದ್ಧತಿ ನೋಡಿ. ಬಹುಶಃ ಇಡೀ ವಿಶ್ವದಲ್ಲಿ ಬೇರೆ ಯಾವುದೇ ದೇಶದಲ್ಲಿ ಈ ರೀತಿಯ ವಿಭಿನ್ನವಾದಂತ ಸಂಸ್ಕೃತಿ, ವಿಭಿನ್ನವಾದಂತ ಊಟದ ಪದ್ಧತಿ ಇಲ್ಲ. ಇಡೀ ದೇಶದ ಒಂದ್ ಕಡೆ ಇರಲಿ, ಕರ್ನಾಟಕದಲ್ಲೇ ನಾವು ಇಲ್ಲಿ ಮೈಸೂರು ಭಾಗದಲ್ಲಿ ಏನ್ ಊಟ ಮಾಡ್ತೀವೋ, ನೀವು ಕರಾವಳಿ ಭಾಗಕ್ಕೆ ಹೋದ್ರೆ ಬೇರೆ ತರ ಊಟ ಇದೆ. ಬೆಂಗಳೂರು ಬಂದ್ರೆ ಅಂತೂ ಇಡೀ ವಿಶ್ವದ ಊಟ ಅಲ್ಲೇ ಸಿಗ್ತಾ ಇದೆ. ಸೊ ಆಹಾರ ಮೇಳದಲ್ಲಿ 39 ವಿಭಿನ್ನವಾದಂತ ಪದ್ಧತಿಯ ಊಟದ ಅಂಗಡಿಗಳು ಇಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಮುಂದಿನ ವರ್ಷಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಚಿಂತನೆ ನಡೆಸಿ, ಜನ ಊಟ ಅಂದ್ರೆ ಎಲ್ಲರಿಗೂ ಇಷ್ಟವಾದಂತ ಆರೋಗ್ಯಕರವಾದಂತ ಊಟ, ಕ್ಲೆನ್ಲಿನೆಸ್ ಇದೆ, ನೀಟ್ ಇದೆ ಅಂದ್ರೆ ಎಲ್ಲರೂ ಖುಷಿಯಿಂದ ಬಂದು ಊಟ ಮಾಡಿ ನಿಮ್ಗೆಲ್ಲ

0: ಕೆಲಸ ಮಾಡಿ ಹೋಗ್ತಾರೆ. ಸೊ ಇಲ್ಲಿ ಕ್ಲೀನ್ಲಿನೆಸ್ ಅನ್ನು ನೀವು ಕಾಪಾಡ್ಕೋಬೇಕು, ಸ್ವಚ್ಛತೆಯನ್ನು ಕಾಪಾಡಿಸ್ಕೋಬೇಕು. ಇಲ್ಲಿ ಇರ್ತಕ್ಕಂಥ ಜನರ ಜವಾಬ್ದಾರಿ, ಅಧಿಕಾರಿಗಳ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಜನರ ಆರೋಗ್ಯ ಆಹಾರ ಮೇಳದಲ್ಲಿ ನೀವು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಿಮಗಿದೆ. ಎಷ್ಟು ಆರೋಗ್ಯಕರವಾದಂಥ ಊಟ ಕೊಡ್ತಾ ಇದ್ದಾರೆ, ಎಷ್ಟು ನೀಟಾಗಿ ಕೊಡ್ತಾ ಇದ್ದಾರೆ, ಕ್ಲೀನಾಗಿ ಕೊಡ್ತಾ ಇದ್ದಾರೆ, ಕೈಗೆ ಗ್ಲೌಸ್ ಹಾಕ್ಕೊಂಡಿದ್ದಾರಾ, ಅದೆಲ್ಲವನ್ನು ನೀವು ಪರಿಶೀಲನೆ ಮಾಡಿ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಕಾಪಾಡಬೇಕು. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ ಅಂತ ನಂಬಿಕೊಂಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
1: ಸಂಜೆ ಮೈಸೂರು ಅರಮನೆಯ ಆಕರ್ಷಕ ವೇದಿಕೆಯಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಸಂಗೀತ ವಿದುಷಿ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರನ್ನು ಗೌರವಿಸಲಾಯಿತು. ಇವರು ಆಕಾಶವಾಣಿಯೊಂದಿಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ.
2: ನಮಸ್ಕಾರ. ಭಗವತಿ ಶಾರದೆ ನನಗೆ ಕನಸಿದ್ದಂತಹ ಸಂಗೀತದಲ್ಲಿದ್ದಂತಹ ಆಸಕ್ತಿಯನ್ನ ಗುರುತಿಸಿ ಸಂಗೀತದ ಲಕ್ಷ ಲಕ್ಷಣ ಜ್ಞಾನವನ್ನ ಮತ್ತು ಜೀವನ ಮೌಲ್ಯಗಳನ್ನ ಕಲಿಸಿ ಸಂಗೀತಾಭ್ಯಾಸಕ್ಕೆ ನನ್ನ ತೊಡಗುವಂತೆ ಪ್ರೇರೇಪಿಸಿದಂತಹ ಪ್ರೋತ್ಸಾಹಿಸಿದಂತಹ ನನ್ನ ಮಾತಾಪಿತೃಗಳಿಗೆ ಮತ್ತೆ ಎಲ್ಲಾ ಲೋಕ ಗುರುಗಳ ಆಶೀರ್ವಾದದಿಂದ ಈ ಪ್ರಶಸ್ತಿ ದೊರೆತಿದೆ ಅಂತ ನಾನು ಭಾವಿಸಿದ್ದೇನೆ. ಪ್ರತಿ ಪ್ರಶಸ್ತಿಯು ಸಂತೋಷ ಅಂತೂ ಕೊಟ್ಟಿದೆ. ನಾನು ನಡೆದು ಬಂದ ದಾರಿ ಬಹುಶಃ ಸರಿ ಇರಬಹುದು ಅಂತನ್ನೋದ್ರ ಜೊತೆಗೆ ಇನ್ನೂ ಮುಂದೆ ಪಯಣ ಬಹಳಷ್ಟು ಇದೆ. ಇದೊಂದು ಮಹಾಸಾಗರ. ಎಷ್ಟು ಬೊಗಸೆ ನೀರನ್ನ ನೀನು ಈ ಜನ್ಮದಲ್ಲಿ ಅರಗಿಸ್ಕೊಳ್ಳೋಕೆ ಸಾಧ್ಯ, ಅರಿತುಕೊಳ್ಳುವುದಕ್ಕೆ ಸಾಧ್ಯ ನೋಡು ಅನ್ನೋದನ್ನ ಪದೇ ಪದೇ ಜ್ಞಾಪಿಸೋದಿಕ್ಕೆ ಈ ಪ್ರಶಸ್ತಿಗಳು ನಮಗೆ ಎಚ್ಚರಿಕೆಯ ಗಂಟೆಯೂ ಹೌದು, ಹಾಗೆ ಪ್ರೋತ್ಸಾಹದಾಯಕವೂ ಹೌದು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. ಅರಮನೆಯಲ್ಲಿ ಕೊಡುವುದು ಆ ವೈಭವವೇ ಬೇರೆ. ಆದ್ದರಿಂದ ಇದು ತುಂಬಾ ಪ್ರತಿಷ್ಠಿತವಾದದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಭಗವತಿಯ ಆರಾಧನೆ ಸದಾ ಕಾಲ ಹೀಗೇ ಇರಲಿ, ನನ್ನನ್ನು ಅವಳು ಸದಾ ಹಾಡಿಸ್ತಿರ್ಲಿ ಅನ್ನೋದಷ್ಟೇ. ನಾನು ಹಾಡುವುದು ಅವಳಿಗೆ ತಲುಪಲಿ ಎನ್ನುವುದು ನನ್ನದು ಮುಖ್ಯವಾದಂತಹ ಒಂದು ಉದ್ದೇಶ. ನನ್ನ ಸಂಗೀತದಲ್ಲಿ ನಾನು ಉಪಾಸನೆ ಮಾಡ್ತಿದ್ದೀನಿ. ನನ್ನ ಉಸಿರು ಸಂಗೀತ.
1: ಇಂದಿನಿಂದ ಇದೇ ತಿಂಗಳ 21ರವರೆಗೆ ಮೈಸೂರಿನ ವಿವಿಧ ವೇದಿಕೆಗಳಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಆಹಾರ ಮೇಳ, ವಸ್ತು ಪ್ರದರ್ಶನ, ಪುಸ್ತಕ ಮೇಳ, ಸಾಹಸ ಕ್ರೀಡೆಗಳು, ವೈಮಾನಿಕ ಪ್ರದರ್ಶನಗಳೆಲ್ಲವೂ ಮೇಳೈಸಲಿವೆ. ಮನಸೂರೆಗೊಳ್ಳುವ ಕಾರ್ಯಕ್ರಮಗಳನ್ನು ಸವಿಯಲು ಮೈಸೂರಿಗೆ ಬನ್ನಿ, ದಸರೆಯಲ್ಲಿ ಪಾಲ್ಗೊಳ್ಳಿ.
3: ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಜಿ ಶಾಂತಕುಮಾರ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ, ಜಿಎನ್ ಮಂಜುನಾಥ್, ಆರ್ ಲೋಕೇಶ್ವರಿ ಹಾಗೂ ಕೀರ್ತನ. ತಾಂತ್ರಿಕ ನೆರವು ಚಂದ್ರಹಾಸ್ ಹಾಗೂ ಎಂಎನ್ ಮುರಳೀಧರ. ತಾಂತ್ರಿಕ ನಿರ್ವಹಣೆ ಐ ವನಿತಾ. ನಿರ್ಮಾಣ ದಿಗ್ವಿಜಯ್ ಬಿ. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
4: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿ ವಿಜಯಪುರ. ಸಮಯ 8:30:40. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು.

ಇದುವರೆಗೂ ಎಚ್ ಕೆ ರಘು ಅವರು ಹಾಡಿದ್ದ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಭಾವಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ 9:30 ರಾಷ್ಟ್ರೀಯ ರೂಪಕ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಜಗದೀಶ್ ಹೂಗಾರ್ ಅವರ ತಬಲಾ ವಾದನ ಕೇಳಬಹುದು. ಇದು ಕಲಬುರಗಿ ಕೇಂದ್ರದ ಕೊಡುಗೆ. ಈಗ ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮುಂದುವರಿಯಲಿದೆ.

ತರಕತ್ತರತರ ಧಿತ್ತ ತಗ ದುಬಿಕಿತ ತಗ ಘಾನದ ಧೈತ್ಯ ಕಥಾನದ ಧಾನದ ಧರ ಧರ ಧರ ಧರನ್ನ ಕಿಟತಗ ತರನ್ನ ಕಿಟತಗ ಧಾ ಧರ ಧರ ಧರ ಧರನ್ನ ಕಿಟತಗ ತರನ್ನ ಕಿಟತಗ ಧಾ ಧರ ಧರ ಧರ ಧರನ್ನ ಕಿಟತಗ ತರನ್ನ ಕಿಟತಗ ಧಾ ಬಿಜಲಿ ಕಡಕ್ ಪರನ್ ಪಂಡಿತ್ ಕಂಟೇ ಮಹಾರಾಜ್.

ಕದ್ದಾಕಿತ್ತಕ್ಕಂಥ ಧಾನದ ಕೆತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ